ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಶುಕ್ರವಾರ, ರಾಷ್ಟೀಯ ಪಂಚಾಂಗ ಶಾಲಿವನಶಕ್ಕೆ 1948ರ ಜ್ಯೇಷ್ಠ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 12ನೇ ತಾರೀಖು. ಸಮಯ 5:59.03. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ವಿದ್ಯಾತಾರಾ ಸಿಂಗ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಂ ವೆಂಕಟೇಶ್ ಕುಮಾರ್ ಅವರು ಸ್ವರ ನೀಡಿರುವ ಡಾ ಪುಟ್ಟರಾಜ ಗವಾಯಿಗಳು ಅವರ ರಚನೆ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ಕೇಳಿ ಕಲ್ಪನಾ ಹೆಗಡೆಯವರಿಂದ ಚಿಂತನ.
2: ಮದುವೆ ಎಂಬುದು ಎರಡು ಜೀವಗಳನ್ನು ಪ್ರೀತಿಯಿಂದ ಬೆಸೆಯುವ ಸಂಬಂಧ ಸಮಾರಂಭ. ತನ್ಮೂಲಕ ಎರಡು ಕುಟುಂಬಗಳ ನೆಂಟಸ್ಥನವೂ ಪರಸ್ಪರ ಬೆಸೆದುಕೊಳ್ಳುತ್ತದೆ. ಹಿಂದೆಲ್ಲ ಈ ಮದುವೆಗಳನ್ನು ಮನೆಯದುರೇ ಚಂದದ ಚಪ್ಪರ ಹಾಕಿ ಮಾವಿನ ತೋರಣ ಕಟ್ಟಿ ಬಂಧು ಬಾಂಧವರನ್ನು ಆಮಂತ್ರಿಸಿ ಅವರ ಸಮ್ಮುಖದಲ್ಲಿ ನಡೆಸುತ್ತಿದ್ದರು. ನೆಂಟರಿಷ್ಟರೆಲ್ಲರೂ 4-8 ದಿನಗಳ ಮೊದಲೇ ಬಂದು ಮದುವೆಯ ತಯಾರಿಗೆ ಕೈಜೋಡಿಸುತ್ತಿದ್ದರು. ಊರಿನವರೆಲ್ಲರ ಸಹಾಯ ಸಹಕಾರದೊಂದಿಗೆ ಸುಸೂತ್ರವಾಗಿ ಸಂಪ್ರದಾಯ ಶಾಸ್ತ್ರ ಎಂದು ಎಲ್ಲಾ ವಿಧಿವಿಧಾನಗಳ ಜೊತೆ ನಡೆಯುತ್ತಿತ್ತು. ಆದರೆ ಈಗ ಹಾಗಿಲ್ಲ. ದೀಪಾವಳಿ ತುಳಸಿ ವಿವಾಹದಿಂದ ಶುರುವಾದರೆ ಆಷಾಢದವರೆಗೂ ನಡೆಯುತ್ತದೆ. ಒಮ್ಮೊಮ್ಮೆ ಆಷಾಢದಲ್ಲೂ ನಡೆಯುತ್ತದೆ. ಇತ್ತೀಚೆಗೆ ಕೂಲಿಗಳ ಅಭಾವ ಇವೆಲ್ಲ ಹಿನ್ನೆಲೆಯಿಂದ ಮದುವೆಗಳನ್ನು ಎಲ್ಲರೂ ಕಲ್ಯಾಣ ಮಂಟಪ ದೇವಸ್ಥಾನ ರೆಸಾರ್ಟ್ಗಳಲ್ಲಿ ಮಾಡುವ ಅನಿವಾರ್ಯ ಪರಿಸ್ಥಿತಿಯು ಬಂದೊದಗಿದೆ. ಇವುಗಳ ಬಾಡಿಗೆಯೋ ಬಡವನ ಮನೆಯ ಇನ್ನೊಂದು ಮದುವೆ ಮಾಡಿ ಮುಗಿಸಬಹುದು. ಇನ್ನು ಅಡುಗೆ ಡೆಕೋರೇಷನ್ ಇತ್ಯಾದಿಗಳ ಖರ್ಚು ಬೇರೆಯೇ ಇರುತ್ತದೆ. ಇಂದಿನ ದುಬಾರಿ ಕಾಲದಲ್ಲಿ ಎಷ್ಟು ಜನರಿಗೆ ಇಂತಹ ಖರ್ಚನ್ನು ನಿಭಾಯಿಸುವ ತಾಕತ್ತಿರುತ್ತದೆ ಅಲ್ಲವೇ? ತಂದೆ ತಾಯಿ ತಮ್ಮ ಜೀವನವಿಡೀ ದುಡಿದು ಸಂಗ್ರಹಿಸಿದ ಹಣ ಮಕ್ಕಳ ಮದುವೆಗೆ ಸಾಕಾಗದೆ ಸಾಲದಲ್ಲಿ ಮುಳುಗಿ ಕೊನೆಗೆ ಬಡ್ಡಿಯನ್ನೂ ತುಂಬಲಾಗದೆ ಜಮೀನು ಮಾರುವುದೋ ನೇಣಿಗೆ ಶರಣಾಗುವುದೋ ಮಾಡಬೇಕಾಗುತ್ತದೆ. ಶ್ರೀಮಂತರು ಸೆಲೆಬ್ರಿಟಿಗಳು ಮಾಡುವ ಅದ್ಧೂರಿ ಮದುವೆಗಳನ್ನೇ ಒಬ್ಬ ಸಾಮಾನ್ಯ ಅಥವಾ ಮಧ್ಯಮ ವರ್ಗದವನು ಮಾಡಲು ಇಚ್ಛಿಸುತ್ತಾನೆ. ಆಸೆ ಪಡುವುದಾಗಲಿ ಕನಸು ಕಾಣುವುದಾಗಲಿ ಖಂಡಿತವಾಗಿ ತಪ್ಪಲ್ಲ. ಹಾಗೆ ತಮ್ಮ ಮುಂದಿನ ಬದುಕಿನ ಬಗ್ಗೆಯೂ ಆಲೋಚಿಸಲೇಬೇಕು. ಇದಕ್ಕಾಗಿಯೇ ಅಲ್ಲವೇ ಹಿಂದಿನವರು ಹಾಸಿಗೆ ಇದ್ದಷ್ಟು ಕಾಲುಚಾಚು ಎಂಬ ಗಾದೆಯನ್ನು ಮಾಡಿದ್ದು? ಇಂದಿನ ಮಕ್ಕಳು

0: ತಾವು ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯುತ್ತಾರೆ. ನಿಜ, ಆದರೆ ಎಷ್ಟು ಮಕ್ಕಳು ತಂದೆ ತಾಯಿಯರ ಕಷ್ಟಕ್ಕೆ ಹೆಗಲು ಕೊಡುತ್ತಾರೆ? ಇನ್ನು ಈ ಮದುವೆಗಳಲ್ಲಿ ಊಟದ ವ್ಯಂಜನಗಳನ್ನು ನೋಡಿದರೆ ನಮಗೆ ಅವುಗಳ ಹೆಸರು ಹೇಳುವುದು ಕಷ್ಟವಾಗಬಹುದು. ನಾವು ತಿನ್ನುವುದಕ್ಕಾಗಿಯೇ ಹುಟ್ಟಿದ್ದೇವೋ ಅಥವಾ ಬದುಕುವುದಕ್ಕಾಗಿ ತಿನ್ನುವುದೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದರ ಜೊತೆ ಊಟದ ಸಮಯದಲ್ಲಿ ಒಬ್ಬೊಬ್ಬರ ಬಾಳೆ ಎಲೆಗಳಲ್ಲಿ ರಾಶಿ ರಾಶಿಯಲ್ಲಿ ಕಾಣುವ ವೇಷ್ಟಾದ ಆಹಾರಗಳು ಎಷ್ಟೋ ಜನರ ಹಸಿದ ಹೊಟ್ಟೆಗೆ ಆಹಾರವಾಗುತ್ತಿತ್ತಲ್ಲ ಎಂದು ಮಾನವೀಯತೆ ಇರುವವರಿಗೆ ಅನಿಸದೇ ಇರದು. ಕಾಲ ಬದಲಾದಂತೆ ಮದುವೆಗಳ ರೀತಿ ನೀತಿಗಳು ಬದಲಾಗುತ್ತಿವೆ. ಹಿಂದೆಲ್ಲ ಮದುವೆಗಳು ಎರಡು ಕುಟುಂಬಗಳ ಬಂಧು ಬಾಂಧವರ ಸಮಕ್ಷಮದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳಲ್ಲಿ ನಡೆಯುತ್ತಿದ್ದರಿಂದ ಅಲ್ಲೊಂದು ಆತ್ಮೀಯವಾದ ಮಾತುಕತೆ, ಅಕ್ಕರೆಯ ನಗು, ಸ್ನೇಹ ಬಾಂಧವ್ಯದ ಬೆಸುಗೆ ಎದ್ದು ಕಾಣುತ್ತಿತ್ತು. ಪ್ರೀತಿಯಿಂದ ಬಂದವರನ್ನು ಮಾತಾಡಿಸಿ ಊಟ ಉಪಚಾರಗಳ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದರು. ಆದರೆ ಇಂದು ಹಾಗಿಲ್ಲ. ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗುವುದಷ್ಟೇ, ಮಾತಾಡಿಸುವುದಕ್ಕೂ ವೇಳೆ ಇರುವುದಿಲ್ಲ. ಎಲ್ಲವನ್ನೂ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಲಾಗುವುದರಿಂದ ಅವರೇ ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಸಡಗರ ಸಂಭ್ರಮಕ್ಕಂತೂ ಕೊರತೆ ಇರುವುದಿಲ್ಲ. ಮದುವೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿದರೆ ತಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚುತ್ತದೆ ಎಂಬ ಭ್ರಮೆ ಹಲವರದ್ದು. ಅದಕ್ಕೆ ತಕ್ಕಂತೆ ಬಟ್ಟೆ, ಬರೆ, ಆಭರಣ, ಅಲಂಕಾರಗಳು ಇರುತ್ತವೆ. ಇತ್ತೀಚೆಗೆ ಉತ್ತರ ಭಾರತದ ಕೆಲವು ಹಳ್ಳಿಗಳಲ್ಲಿ ನಮ್ಮ ಸಂಪ್ರದಾಯ, ಪರಂಪರೆ, ಆಹಾರ ಪದ್ಧತಿಗಳ ಉಳಿವಿನ ಹಿನ್ನೆಲೆಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡ ವರದಿಯಲ್ಲಿ ಇನ್ನು ಮುಂದೆ ದುಬಾರಿ ಮದುವೆ ಸಮಾರಂಭ ನಡೆಯುವಂತಿಲ್ಲ, ದುಬಾರಿ ಉಡುಗೊರೆ ನೀಡುವಂತಿಲ್ಲ, ಅವರವರ ಆರ್ಥಿಕ ಸ್ಥಿತಿಗತಿಗಳ ಅನುಗುಣವಾಗಿ ಸರಳ ಮದುವೆ ಕಡ್ಡಾಯ, ಆಧುನಿಕ ತಿಂಡಿ ತೀರ್ಥಗಳಿಗೆ ಅವಕಾಶವಿಲ್ಲ. ಈ ನೀತಿ ಸಂಹಿತೆ ಉಲ್ಲಂಘಿಸಿದವರಿಗೆ 10 ಲಕ್ಷದವರೆಗೂ ದಂಡ ವಿಧಿಸುವ ಎಚ್ಚರಿಕೆ ನೀಡಲಾಗಿದೆ. ಇಂತಹ ನೀತಿ ಸಂಹಿತೆ ಎಲ್ಲಾ ಕಡೆ ಜಾರಿಯಾದರೆ ಎಷ್ಟೋ ಕುಟುಂಬಗಳು ಸಾಲಬಾಧೆಯಿಂದ ಸಾವಿಗೆ ಶರಣಾಗುವುದು ತಪ್ಪಬಹುದು. ಸಂಪ್ರದಾಯ, ಆಹಾರ ಪದ್ಧತಿಗಳ ಉಳಿವಿನಿಂದ ನಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದು. ಸರಳವಾದ, ಅರ್ಥಪೂರ್ಣ ಸಾಂಪ್ರದಾಯಿಕ ಆಚರಣೆಯ ಮೂಲಕ ಮದುವೆ ಎಂಬ ಪವಿತ್ರ ವಿಧಿಗೆ ಹೊಸ ಮುನ್ನುಡಿಯನ್ನು ಬರೆಯೋಣ ಅಲ್ಲವೇ?
1: ಇದುವರೆಗೆ ಕಲ್ಪನಾ ಹೆಗಡೆಯವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
5: ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ವಿವಿಧ ಬೆಳೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ, ಮುಂಗಾರಿ ಬಿತ್ತನೆ ಚಟುವಟಿಕೆಗಳನ್ನು ಚುರುಕುಗೊಳಿಸಬೇಕು, ಪ್ರಮಾಣೀಕರಿಸಿದ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು ಮತ್ತು ರಶೀದಿಗಳನ್ನು ಕಾಯ್ದಿರಿಸಿಕೊಳ್ಬೇಕು. ಮುಂಗಾರಿ ಬೆಳೆಗಳ ಬಿತ್ತನೆಗೆ ಮುಂಚೆ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಬೇಕು ಮತ್ತು ಬಿತ್ತನೆಗೆ ಮುಂಚೆ ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿದ ರಾಸಾಯನಿಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಳಬೇಕು. ಬಿತ್ತಿದ ದಿನ ಅಥವಾ ಮರುದಿನ ಆಯಾ ಬೆಳೆಗೆ ತಿಳಿಸಿದ ಕಳೆನಾಶಕಗಳನ್ನು ಮಣ್ಣಿನ ಮೇಲೆ ಸಿಂಪಡಿಸಿ ಬಿತ್ತಿದ 20-25 ದಿನಗಳವರೆಗೆ ಕಳೆಯನ್ನು ನಿಯಂತ್ರಿಸಬಹುದು. ತರಕಾರಿ ಬೆಳೆಯಲ್ಲಿ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ಬಾಧೆ ತಡೆಯಲು ಶಿಫಾರಸು ಮಾಡಿದ ಕೀಟನಾಶಕವನ್ನು ಸಿಂಪಡಿಸಬೇಕು. ಹಣ್ಣಿನ ಬೆಳೆಗಳಲ್ಲಿ ಕಸದ ನಿರ್ವಹಣೆ ಮಾಡಿ ಮತ್ತು ಬುಡದ ಸುತ್ತಲೂ ಮಡಿ ಮಾಡಿ ಪೋಷಕಾಂಶಗಳನ್ನು ಒದಗಿಸಿ ಅಗತ್ಯಕ್ಕೆ ಅನುಸಾರವಾಗಿ ನೀರನ್ನು ಕೊಡಬೇಕು. ಎರೆಹುಳು ಕೃಷಿ ಮಾಡುತ್ತಿರುವ ರೈತರು ಎರೆಹುಳು ಕುಣಿಯಲ್ಲಿ 60% ತೇವಾಂಶ ಮತ್ತು ಮೇಲ್ಛಾವಣಿ ಯಾವಾಗಲೂ ಇರುವಂತೆ ನೋಡಿಕೊಳ್ಬೇಕು. ಇನ್ನು ರೈತ ಬಾಂಧವರೇ, ಜೈವಿಕ ಗೊಬ್ಬರಗಳ ಬಳಕೆ, ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ಅಲಸಂದಿ, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಯಾದ ಸೋಯಾ, ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವ ರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಭತ್ತ ಮುಂತಾದ ಬೀಜ

0: ಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವರೂಪದ ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ರೈತ ಬಾಂಧವರೇ, ಟ್ರೈಕೋಡ್ರಮ್ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಹೇಗೆ ಮಾಡಬೇಕಪ್ಪ ಅಂದರೆ, ಟ್ರೈಕೋಡ್ರಮ್ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮಗಳು ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರೆ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮ್ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮ್ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು. ಇನ್ನು ರೈತ ಬಾಂಧವರೇ, ನೀರಾವರಿ ಆಶ್ರಯದ ಬೆಳೆಗಳಿಗೆ, ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಅವಶ್ಯಕತೆಗೆ ತಕ್ಕಂತೆ ನೀರನ್ನು ಕೊಡಬೇಕು. ಬಹುವಾರ್ಷಿಕ ಹಣ್ಣಿನ ಬೆಳೆಗಳಲ್ಲಿ ಮಣ್ಣಿನಲ್ಲಿ ಇದ್ದ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ, ಕಡ್ಡಿ, ಸಸ್ಯಾವಶೇಷಗಳನ್ನು ಹೊದಿಕೆ ಹಾಕಬೇಕು ಮತ್ತು ನೀರಿನ ಸೌಲಭ್ಯತೆ ಇದ್ದರೆ ವಾರಕ್ಕೊಮ್ಮೆ ತಪ್ಪದೆ ನೀರನ್ನು ಕೊಡಬೇಕು. ಇದರಿಂದ ಬೆಳವಣಿಗೆ ಚೆನ್ನಾಗಿರುವುದಲ್ಲದೆ ಹೆಚ್ಚಿನ ಇಳುವರಿ ಕಾಪಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಸ್ವರಾಂಜಲಿ.
2: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ. ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ, ನಮಸ್ಕಾರ. ಸ್ವರಾಂಜಲಿ ಮಾಲಿಕೆಯ ಮತ್ತೊಂದು ಕುತೂಹಲದ ಹೆಜ್ಜೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಇಷ್ಟು ದಿನ ಸ್ವರಾಂಜಲಿ ಮಾಲಿಕೆಯೊಳಗ ದಿಗ್ಗಜ ಗಾಯಕರ ಮೇರು ಶಿಖರದಂತಹ ಸಾಧನೆಯ ಜೀವನದ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ. ಇವತ್ತಿನಿಂದ ವಾದನದ ದಿಗ್ಗಜರು, ಹೌದು ಶ್ರೋತೃಗಳೇ, ಸಂವಾದಿನಿಯ ಸಂತ ಎನಿಸಿಕೊಂಡ ಪಂಡಿತ್ ರಾಮ್ಭಾವು ವಿಜಾಪುರೆ ಅವರ ಸಂಗೀತ ಯಾನದತ್ತ ಸ್ವರಾಂಜಲಿಯ ಗಮನ. ಬರ್ರಿ ಹಂಗಾರ, ಸಂವಾದಿನಿಯ ಸಂಘದೊಳಗ ಸರಿಗಮಗಳನ್ನು ಅರಗಿಸಿಕೊಂಡ ದೊಡ್ಡ ಸಂಗೀತಗಾರನ ಜೀವನದತ್ತ ಗಮನ ಹರಿಸೋಣ. ಸಂವಾದಿನಿ ಸಂತನ ಸುಸ್ವರ ಸಿಂಚನ. ನೆಲದ ಗುಣ, ಪರಮಾತ್ಮನ ಅಪಾರ ಪ್ರೀತಿ ಮತ್ತ ವ್ಯಕ್ತಿಯ ಪೂರ್ವ ಪುಣ್ಯದ ಫಲ ಅನ್ನೋ ಹಂಗ ಇಂಥ ಅಪರೂಪದ ವ್ಯಕ್ತಿಗಳು ಭೂಮಿ ಮೇಲೆ ಜನ್ಮ ತಾಳ್ತಾರ. ಅವರು ತಮಗ ಆಸಕ್ತಿ ಇರೋ ಕ್ಷೇತ್ರವನ್ನ ತಮಗ ಅರಿವಿಲ್ಲದಂಗನ ಶ್ರೀಮಂತಗೊಳಿಸ್ತಾರ. ಅಂತಹ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ನಡುವಣ ಬಾಳಿದವರು ಅಂದ್ರ ಅದ ನಮ್ಮ ಪುಣ್ಯ ಅಂತನ್ಬೇಕು. ಅಂತಹ ಅಪರೂಪದ ವ್ಯಕ್ತಿಯೇ ನಮ್ಮ ಈ ಸಲದ ಕಾರ್ಯಕ್ರಮ ಸರಣಿಯ ನಾಯಕ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರು. ಹಾರ್ಮೋನಿಯಂ ಅಂದ ತಕ್ಷಣ ನಮಗ ಕಂಪನಿ ನಾಟಕಗಳ ಕಾಲ ನೆನಪಾಗ್ತದೆ.

ಈ ವಾದ್ಯ ಭಾರತಕ್ಕೆ ಬಂದು 100 ವರ್ಷಗಳ ಮೇಲಾತು. ಇವತ್ತ ಅದು ನಮ್ಮ ಸಂಸ್ಕೃತಿಯ ಅನಿವಾರ್ಯ ಅಂಗವಾಗಿ ನಮ್ಮೊಳಗ ಸೇರಿಕೊಂಡದ. ಅದು ಈ ಮಟ್ಟಕ್ಕ ಬೆಳಿಲಿಕ್ಕೆ ಕಾರಣ ಆದವರು ಬಹಳ ಮಂದಿ. ಮುಖ್ಯವಾಗಿ ಗೋವಿಂದರಾವ್ ಟೇಂಬೆ, ಪಂಡಿತ್ ವಿಠಲ್ರಾವ್ ಕೋರೆಗಾಂವ್ಕರ್, ಹನುಮಂತರಾವ್ ವಾಳ್ವೇಕರ್, ಪಂಡಿತ್ ಏಕನಾಥ್ ಠಾಕೂರ್ ದಾಸ್, ಪಂಡಿತ್ ಜ್ಞಾನ್ ಪ್ರಕಾಶ್ ಘೋಷ್, ಪಂಡಿತ್ ಅಪ್ಪಾರಾವ್ ಜಳಗಾಂವ್ಕರ್, ಪಂಡಿತ್ ಮನೋಹರ್ ಚಿಮೋಟೆ, ಪಂಡಿತ್ ತುಳಸಿದಾಸ್ ಬೋರ್ಕರ್, ಪಂಡಿತ್ ಪುಟ್ಟರಾಜ ಗವಾಯಿಗಳು, ಪಂಡಿತ್ ವಸಂತ ಕನಕಾಪುರ್, ಪಂಡಿತ್ ಆರ್ ವಿ ಶೇಷಾದ್ರಿ ಗವಾಯಿಗಳು, ಪಂಡಿತ್ ಗೋವಿಂದರಾವ್ ಪಟವರ್ಧನ್, ಪಂಡಿತ್ ಪುರುಷೋತ್ತಮರಾವ್ ವಾಲಾವಲ್ಕರ್, ವಿದ್ವಾನ್ ಅರುಣಾಚಲಪ್ಪ, ವಿದ್ವಾನ್ ಭೀಮರಾವ್, ವಿದ್ವಾನ್ ಪಲ್ಲಡಂ ವೆಂಕಟರಮಣರಾವ್, ವಿದ್ವಾನ್ ಸಿ ರಾಮದಾಸ್, ಇವರೆಲ್ಲರ ಹೆಸರುಗಳು ಮುಂಚೂಣಿಯೊಳಗ ಕಾಣಿಸ್ತವ. ಈ ಎಲ್ಲಾ ಪ್ರಚಂಡರ ಸಾಲಿನೊಳಗ ಕಾಣಿಸಿಕೊಳ್ಳೋ ಹೆಸರು ಹಾರ್ಮೋನಿಯಂ ಸಂತ ಅಂತನ ಖ್ಯಾತರಾದ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರದು. ಇವರೆಲ್ಲ ಹಾರ್ಮೋನಿಯಂ ವಾದ್ಯವನ್ನ ಉನ್ನತ ಮಟ್ಟಕ್ಕೆ ಏರಿಸುವುದರ ಜೊತೆಗೆ ಹಿಂದೂಸ್ತಾನಿ ಸಂಗೀತದೊಳಗ ಅದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಅದರ ಬೆಳವಣಿಗೆಗೆ ಕಾರಣರಾದವರು. ಹಾರ್ಮೋನಿಯಂ ವಾದಕರಾಗಿ, ಸಂಗೀತ ಶಿಕ್ಷಕರಾಗಿ, ಸಂಗೀತ ವಿದ್ವಾಂಸರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಹಾರ್ಮೋನಿಯಂ ವಾದ್ಯದ ಉನ್ನತೀಕರಣಕ್ಕೆ ಶ್ರಮಿಸಿದವರಾಗಿ ರಾಮ್ಭಾವು ಬಿಜಾಪುರೆ ಅವರು ಅತ್ಯಂತ ಗೌರವಾರ್ಥರು ಅಂತ ಅನ್ಸ್ಕೊಳ್ತಾರೆ. ರಾಗ್ ತಿಲಕ್ ಕಾಮೋದ್.

ಸಂಗೀತ ಕ್ಷೇತ್ರದೊಳಗ ಹಾರ್ಮೋನಿಯಂ ವಾದಕರಲ್ಲಿ ಹಿರಿಯ ಅಜ್ಜನಂಗಿದ್ದ ವಿಜಾಪುರ್ ಮಾಸ್ತರರ ಜೀವನ ಚರಿತ್ರೆ ಇವತ್ತಿಗೂ ಪ್ರಸ್ತುತ ಅನಿಸ್ತದ. ಅವರ ಪ್ರತಿಭೆ ಸಾಧನೆಗಳು, ಸಂತನಹಂಗ ಭಾರತೀಯ ಸಂಗೀತಕ್ಕ ಅವರು ನೀಡಿದ ಕೊಡುಗೆಗಳು, ಇವೆಲ್ಲ ಇವತ್ತಿನ ಯುವ ಪೀಳಿಗೆಗೆ ಅರಿವಾಗಬೇಕಾದ ಅವಶ್ಯಕತೆಯದ. ಇವರ ಬಗ್ಗೆ ಪ್ರಖ್ಯಾತ ಲೇಖಕ ಹಾಗೂ ಕಲಾವಿದ ಚಂದ್ರಕಾಂತ ಕುಸ್ನೂರ್ ಹಿಂಗ ಬರೀತಾರ: ಸಮುದ್ರದ ಆಳ, ಆಕಾಶದ ವಿಸ್ತಾರ, ಶರತ್ ಪೌರ್ಣಿಮೆಯ ಉತ್ತರ ರಾತ್ರಿಯ ಸ್ನಿಗ್ಧ ಮೌನ, ಕ್ಷಿತಿಜವನ್ನೇ ಪರೀಕ್ಷಿಸೋ ಅದಮ್ಯ ತವಕ, ಸಪ್ತ ಸ್ವರಗಳೊಳಗ ತುಂಬಿಕೊಂಡ ಜೀವನೋತ್ಸಾಹ, ಇವೆಲ್ಲ ಯಾವುದೇ ಒಬ್ಬ ವ್ಯಕ್ತಿಯೊಳಗ ಮಡುಗಟ್ಟಿ ನಿಂತಾವ ಅಂದ್ರ ಅವರೇ ಪಂಡಿತ್ ರಾಮ್ ಭಾವು ಬಿಜಾಪುರೆ. ಚಂದ್ರಕಾಂತ್ ಕುಸ್ನೂರ್

ಅವರ ಈ ಮಾತುಗಳು ಎಷ್ಟು ಅರ್ಥಪೂರ್ಣ ಆಗ್ಯಾವಲ್ಲ. ಅವರು ಬರೀತಾರ, 20 ಮತ್ತ ಸದ್ಯದ 21ನೇ ಶತಮಾನದಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ. ಕ್ಷಣ ಮನುಷ್ಯನ ಜ್ಞಾನಕ್ಕೆ ನಿಲುಕಲಾರದಂತಹ ಯಾವ ವಿಷಯವೂ ಇಲ್ಲ ಅನ್ನುವಂತೆ ಭಾಸವಾಗುತ್ತದೆ. ಆದರೆ ಒಂದು ಮಾತು ನಿಜ, ಅದೇನೆಂದರೆ ಮಾನಸಿಕ ಶಾಂತಿ, ಬದುಕಿನ ನೆಮ್ಮದಿ ಇಲ್ಲದಂತಾಗಿದೆ. ಅಶಾಂತ ಹಾಗೂ ಗೊಂದಲದ ವಾತಾವರಣದಲ್ಲಿ ನಾವು ಬದುಕಿದ್ದೇವೆ. ಅರ್ಥಹೀನ ಬದುಕಿನ ಕ್ಷಣಗಳನ್ನು ಎಣಿಸುತ್ತಾ ಕುಳಿತಿದ್ದೇವೆ. ಇದಕ್ಕೆ ಕಾರಣ ಕಲೆಯನ್ನು ನಮ್ಮ ಜೀವನದಿಂದ ದೂರ ಇಟ್ಟದ್ದಾಗಿದೆ. ಜೀವನವನ್ನು ಸಾರ್ಥಕಗೊಳಿಸುವ ಜವಾಬ್ದಾರಿ, ಬದುಕಿನ ಕ್ಷಣಗಳನ್ನು ಉತ್ಸವದಂತೆ ಆಚರಿಸುವ ಜವಾಬ್ದಾರಿ ಆಯಾ ವ್ಯಕ್ತಿಯದ್ದೇ ಆಗಿರುತ್ತದೆ. ರಾಮ್ಭಾವು ವಿಜಾಪುರೆ ಇಂತಹ ಗೊಂದಲದ ಬದುಕಿನ ನಡುವೆ ಕಮಲದಂತೆ ಬದುಕಿದ್ದು ತಮ್ಮ ಆರೋಗ್ಯವನ್ನು ಕೊನೆಯವರೆಗೂ ಕಾಯ್ದುಕೊಂಡಿದ್ದು ಸಕಾರಾತ್ಮಕ ಜೀವನವನ್ನು ಬದುಕಿ ಇತರರಿಗೆ ಹೇಗೆ ಬದುಕಬೇಕು ಎಂಬುದಕ್ಕೆ ಉದಾಹರಣೆಯಾದವರು.

ಎಂಥ ಸಂದಿಗ್ಧ ಪರಿಸ್ಥಿತಿನೇ ಇರಲಿ, ಮನಸ್ಸಿನ ಶಾಂತಿ ನಿಶ್ಚಲತೆಗಳನ್ನ ಕಳ್ಕೊಳ್ಳಾರ್ದೇ ನಿರ್ವಿಕಾರ ಭಾವದಿಂದ ನಿರಂಜನ ಪರಿಸ್ಥಿತಿಯೊಳಗ ಉಳಿದವರು ಅವರು. ಅವರನ್ನ ಇಂತಹ ಪುಣ್ಯಾತ್ಮರ ಸಾಲಿನೊಳಗ ಇಟ್ಟು ನೋಡೋದೇ ಒಂದು ಆನಂದ. ಹುಟ್ಟಿದ ಆರಭ್ಯದಿಂದ ಸಂಗೀತದ ಜೊತೆಗೆ ಅನನ್ಯವಾದ ನಂಟನ್ನ ಬೆಸೆದುಕೊಂಡು ಬದುಕಿದ ವಿಜಾಪುರಿ ಅವರು ಸಂಗೀತ ಲೋಕದ ಸಂತ ಅಂತನ ಗುರುತಿಸಿಕೊಂಡವರು.

0: ಉತ್ತರ ಕರ್ನಾಟಕದ ಮಲೆನಾಡಿನ ಸೆರಗಿನ ಸೃಷ್ಟಿ ಸೌಂದರ್ಯ, ಇಲ್ಲಿಯ ಬಿಸಿಲುಗಾಳಿ, ಹಸಿರು ತಂಪು, ಮರಾಠಿ ಮತ್ತು ಕನ್ನಡ ಭಾಷೆಗಳ ಮಿಶ್ರಣ ಆಗಿರೋ ಮಾತಿನ ಧಾಟಿ, ಇವೆಲ್ಲವುಗಳ ಸೊಬಗನ್ನ ಸವಿತಾನೆ ಬೆಳೆದವರು ಅವರು.
1: ಸಣ್ಣವಿದ್ದಾಗ ಶಾಲೆಗೆ ಹೋಗುವಾಗದು ಸಂಗೀತ ಕೇಳ್ತಿತ್ತು.

0: ಆ ಬೆಳಗಾವಾಗ ದೊಡ್ಡ ದೊಡ್ಡ ಕಲಾವಿದರು ಇದ್ರವಾಗ. ಮುಂಜಾನೆ ಸಂಜೀಕ ಅವರು ರಿಯಾಜ್ ಮಾಡ್ತಿದ್ರು. ನಾ ಶಾಲೆಯಿಂದ ಮನೆಗೆ ಹೊಂಟಾಗ ಅಲ್ಲಲ್ಲಿ ಸಂಗೀತದ ಸರಿಗಮ ಕೇಳುದು. ನಾನು ಕೇಳ್ಕೊಂತ ಅಲ್ಲೇ ನಿಂತ ಬಿಡವ. ಆಗ ಬೆಳಗಾವಾಗ ಸಂಗೀತದ ಹೊಗೆ ಆಯ್ತಿತ್ತು ಅಂತಾನೆ ಹೇಳ್ಬೋದು.
1: ಇದು ರಾಮ್ಭಾವು ವಿಜಾಪುರೆಯವರು ಅವಾಗವಾಗ ಹೇಳ್ತಾ ಇದ್ದ ಮಾತು. ಆ ಮಾತನ್ನ ಹೇಳುವಾಗ ಅವರ ಕಣ್ಣೊಳಗ ಹೊಳಪಿರ್ತಿತ್ತು, ಮಧುರ ನೆನಪುಗಳ ಸೆಳಕಿರ್ತಿತ್ತು. ತಾವು ಬೆಳಗಾವಿಗೆ ಬಂದಾಗಿನ ಬಾಲ್ಯವನ್ನ ನೆನಪಿಸಿಕೊಂಡು ಮುದಗೊಳ್ಳುವಂತಹ ಒನಪು ಇರ್ತಿತ್ತು. ಇದು 100 ವರ್ಷಗಳ ಹಿಂದಿನ ಮಾತು. ಅವಾಗ ಬೆಳಗಾವಿಯೊಳಗ ಸಂಗೀತ ದಿಗ್ಗಜರ ದಂಡೆ ಅಲ್ಲಿ ನೆಲೆಸಿತ್ತು. ಹಂಗಾದ್ರ ಯಾರ್ಯಾರು ಆ ಸಂಗೀತಗಾರರು ಕೇಳೋ ಕುತೂಹಲ ಅಲ್ಲ, ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
1: ಧ್ವನಿ ಸದಾಶಿವ ಎಕ್ಕುಂಡಿಮಠ್,
2: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಇದೀಗ ಪ್ರಸಾರವಾದ ಸ್ವರಾಂಜಲಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ರಾತ್ರಿ 8:15 ಕೇಳುತ್ತೀರಿ. ಆಕಾಶವಾಣಿ ಧಾರವಾಡ. ಮುಂದಿನ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಉತ್ಪಾದನೆಯಲ್ಲಿ ಜೈವಿಕ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಪೂರ್ವ ಸಬ್ನೀಸ್.
4: ಆಹಾರ ಉತ್ಪಾದನೆಯಲ್ಲಿ ಜೈವಿಕ ತಂತ್ರಜ್ಞಾನ ಕುರಿತು ತಿಳಿದುಕೊಳ್ಳೋಣ. ಜನಸಂಖ್ಯೆ ಹೆಚ್ಚುತ್ತಿರುವ ಇಂದಿನ ಕಾಲದಲ್ಲಿ ಹೆಚ್ಚು ಆಹಾರ ಉತ್ಪಾದನೆ, ಉತ್ತಮ ಗುಣಮಟ್ಟದ ಆಹಾರ ಮತ್ತು ರೈತರ ಆದಾಯ ಹೆಚ್ಚಿಸಲು ಜೈವ ತಂತ್ರಜ್ಞಾನ ಬಹಳ ಮಹತ್ವವಾದ ಪಾತ್ರ ವಹಿಸುತ್ತದೆ. ಮೊದಲಿಗೆ ಜೈವ ತಂತ್ರಜ್ಞಾನ ಅಂದರೇನು? ಜೈವ ತಂತ್ರಜ್ಞಾನ ಅಥವಾ ಜೈವಿಕ ತಂತ್ರಜ್ಞಾನ ಎಂದರೆ ಜೀವಿಗಳು, ಸೂಕ್ಷ್ಮಜೀವಿಗಳು ಅಥವಾ ಜೀವಕೋಶಗಳ ಸಹಾಯದಿಂದ ಮಾನವನ ಜೀವನಕ್ಕೆ ಉಪಯುಕ್ತ ಉತ್ಪಾದನೆಗಳನ್ನು ತಯಾರಿಸುವ ತಂತ್ರಜ್ಞಾನ. ಸರಳವಾಗಿ ಹೇಳುವುದಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮತ್ತು ಆಹಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ವಿಜ್ಞಾನವೇ ಜೈವ ತಂತ್ರಜ್ಞಾನ. ಆಹಾರ ಉತ್ಪಾದನೆಯಲ್ಲಿ ಜೈವ ತಂತ್ರಜ್ಞಾನದ ಬಳಕೆ. ಮೊದಲಿಗೆ ಹೆಚ್ಚು ಉತ್ಪಾದನೆ ನೀಡುವ ಬೆಳೆಗಳು. ಜೈವ ತಂತ್ರಜ್ಞಾನದ ಮೂಲಕ ಹೆಚ್ಚಿನ ಉತ್ಪಾದನೆ ನೀಡುವ ಬೀಜಗಳು ಅಭಿವೃದ್ಧಿಪಡಿಸಲಾಗುತ್ತದೆ. ಇವು ಕಡಿಮೆ ಸಮಯದಲ್ಲಿ ಹೆಚ್ಚು ಬೆಳೆಗಳನ್ನು ಸಹಾಯ ಮಾಡುತ್ತವೆ. ರೋಗ ನಿರೋಧಕ ಬೆಳೆಗಳು. ಕೆಲವು ಬೆಳೆಗಳು ಕೀಟಗಳು ಮತ್ತು ರೋಗಗಳಿಂದ ನೈಸರ್ಗಿಕವಾಗಿ ಹಾನಿಗೊಳಗಾಗುತ್ತವೆ. ಜೈವ ತಂತ್ರಜ್ಞಾನದ ಸಹಾಯದಿಂದ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಬೆಳೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇದರಿಂದ ರೈತರಿಗೆ ನಷ್ಟಗಳು ಕಡಿಮೆಯಾಗುತ್ತವೆ. ಪೌಷ್ಟಿಕ ಆಹಾರ ಉತ್ಪಾದನೆ. ಜೈವ ತಂತ್ರಜ್ಞಾನ ಮೂಲಕ ಹೆಚ್ಚು ಪೌಷ್ಟಿಕಾಂಶ ಇರುವ ಆಹಾರ ಉತ್ಪಾದನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಉದಾಹರಣೆಗೆ ವಿಟಮಿನ್ ಮತ್ತು ಖನಿಜಾಂಶ ಇರುವ ಅಕ್ಕಿ ಮತ್ತು ಧಾನ್ಯಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂರಕ್ಷಣೆ. ಆಹಾರ ಬೇಗ ಹಾಳಾಗದಂತೆ ತಡೆಗಟ್ಟುವ ತಂತ್ರಜ್ಞಾನಗಳಲ್ಲಿಯೂ ಜೈವಿಕ ತಂತ್ರಜ್ಞಾನ ಸಹಾಯ ಮಾಡುತ್ತದೆ. ಇದರಿಂದ ಆಹಾರ ನಾಶವಾಗುವುದು ಕಡಿಮೆಯಾಗುತ್ತದೆ. ರೈತರಿಗೆ ಆಗುವ ಪ್ರಯೋಜನಗಳು. ಜೈವ ತಂತ್ರಜ್ಞಾನದಿಂದ ರೈತರಿಗೆ ಹಲವಾರು ಪ್ರಯೋಜನಗಳಿವೆ. ಮೊದಲಿಗೆ ಹೆಚ್ಚು ಉತ್ಪಾದನೆ, ಕಡಿಮೆ ವೆಚ್ಚ, ಕಡಿಮೆ ಕೀಟನಾಶಕ ಬಳಕೆ, ಉತ್ತಮ ಆದಾಯ, ಉತ್ತಮ ಗುಣಮಟ್ಟದ ಬೆಳೆ. ಇದರಿಂದ ಕೃಷಿ ಕ್ಷೇತ್ರ ಮತ್ತಿಷ್ಟು ಅಭಿವೃದ್ಧಿ ಆಗುವುದರ ಜೊತೆಗೆ ರೈತರ ಆದಾಯ ವೃದ್ಧಿಸುವಲ್ಲಿ ಸಹಕಾರಿಯಾಗಿದೆ. ಸಾರ್ವಜನಿಕರಿಗೆ ಆಗುವ ಪ್ರಯೋಜನಗಳು. ಜೈವ ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರ ಲಭ್ಯವಾಗುತ್ತದೆ, ಹಾಗೂ ಆಹಾರದ ಕೊರತೆ ನಿವಾರಣೆ ಸಹ ಇದು ಒಂದು ಸಹಾಯ ಮಾಡುತ್ತದೆ. ಜೈವ ತಂತ್ರಜ್ಞಾನ ಮತ್ತು ಭವಿಷ್ಯ. ಜೈವ ತಂತ್ರಜ್ಞಾನದಿಂದ ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ಭವಿಷ್ಯದಲ್ಲಿ ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ಜೈವ ತಂತ್ರಜ್ಞಾನ ಬಹಳ ಮುಖ್ಯವಾಗಲಿದೆ. ಹವಾಮಾನ ಬದಲಾವಣೆ, ನೀರಿನ ಕೊರತೆ ಮತ್ತು ಕೃಷಿ ಸಮಸ್ಯೆ

0: ಸಮಸ್ಯೆಗಳನ್ನು ಎದುರಿಸಲು ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಕೊನೆಯದಾಗಿ ಹೇಳುವುದಾದರೆ, ಆರೋಗ್ಯಕರ ಆಹಾರ, ಸ್ಥಿರ ಭವಿಷ್ಯ, ಜೈವಿಕ ತಂತ್ರಜ್ಞಾನವೇ ನಮ್ಮ ಶಕ್ತಿ.
1: ಆಹಾರ ಉತ್ಪಾದನೆಯಲ್ಲಿ ಜೈವಿಕ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಅಪೂರ್ವ ಸಬ್ನೀಸ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಜೈವಿಕ ತಂತ್ರಜ್ಞಾನದ ಬಳಕೆಯಿಂದ ರೈತರಿಗೆ ಆಗುವ ಪ್ರಮುಖ ಪ್ರಯೋಜನವೇನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿ ಧಾರವಾಡ.

0: विदेशमन्त्री डॉक्टर एस जयशंकरः चिन्तां प्रकटयन् अब्रवीत् यत् प्रचल्यमानाः वैश्विकाः संघर्षाः स्वक्षेत्रात् बहिरपि विश्वस्य उपरि भारं वर्धयन्ति। तेन कूटनीतौ अनुकूल परिस्थितीनां निर्माणाय तथा आपूर्ति श्रृंखलायाः विश्चक निवारणाय विविधीकरणाय च बलं प्रदत्तम्। भारतस्य ऊर्जा नीतिं ब्रुवन् मन्त्रिणा प्रख्यापितं यत् भारतस्य ऊर्जा चयनं राष्ट्रहितेन प्रेरितम् अस्ति, यत्र उपलब्धता मूल्य सुलभता च प्रमुखा वर्तते। वाणिज्योद्योग मंत्री पीयूष गोयल अद्यारभ्य स्विट्जरलैंड देशस्य द्विदिवसीय आधिकारिक यात्रायां भविष्यति। यात्रायामस्यां मंत्री स्विट्जरलैंड देशस्य राष्ट्रपतिना गाय पार्मेलिन इत्यनेन सह मिल्यात्। श्री गोयल तत्रत्य भैषज उद्योगस्य प्रमुख प्रतिनिधिभिः साकमपि विचार विनिमयं करिष्यति। वाणिज्योद्योग मंत्रालयेन उक्तं यत् एषः प्रवासः भारत स्विट्जरलैंड आर्थिक सहयोगं सुदृढं करिष्यति, सहैव भारत EFTA व्यापार आर्थिक संधेः कार्यान्वयनस्य चर्चां सुगमां करिष्यति। एतदतिरिच्य मंत्री ज्यूरिख नगरे स्विस विपणिभिः निवेशकैः च सह मिलित्वा द्विपक्षीय व्यापारस्य निवेशस्य संस्थागत सहयोगस्य विस्ताराय अवसराणां गवेषणं च विधास्यति। सिडनी नगरे प्रचल्यमानायाः ऑस्ट्रेलियन ओपन बैडमिंटन स्पर्धायाः महिला एकल वर्गे पीवी सिंधु तन्वी शर्मा च सफलताम् अवाप्य प्रागुपान्त्य चक्रं प्रविष्टवत्यौ। आगामी क्रीडायां सिंधुः चेन युयु इत्यनया सह स्पर्धिशिष्ट। एतत्पश्चात् पुरुष एकलवर्गे किरण जॉर्ज, सनी दयानन्दः, तरुण मेन्नेपल्ली च स्वस्व क्रीडासु पराभूताः। इति वार्ताः।
1: आकाशवाणी धारवाड़।
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
4: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
8: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
9: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ. ನಮ್ಮ ನಿಲಯದಿಂದ 7:15 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ
3: ಪ್ರೀತಿ ಪಾತ್ರರ ಪ್ರಾಯೋಜಿತ ಶುಭ ಹಾರೈಸಬೇಕೆ. ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ. ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
6: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ

ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟ್ರದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 ಇಯರ್ಸ್ ಆಫ್ ನಾರಿಶಕ್ತಿಯೊಂದಿಗೆ ಇಂದು ಮಹಿಳಾ ಸಬಲೀಕರಣ

0: ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನು ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿಯಾದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಕಲಂ 36A ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002ರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
5: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಿಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. PUC ಡಿಗ್ರಿ ಡಿಪ್ಲೊಮೊ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ

0: ಉದ್ಯೋಗದ ಹುಡುಕಾಟದಲ್ಲಿರುವ 18 ರಿಂದ 29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
1: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20 ರಿಂದ ಜುಲೈ 12 ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
6: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ.
6: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
7: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
6: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
7: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14ರಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು

0: ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
1: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು, ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
0: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂತಹದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂತಹದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂತದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂತದ್ದು ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ. ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂತದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
1: ತಿಂಗಳಲ್ಲ,
0: ನಿರಂತರವಾಗಿ
1: 27 ದಿನ
0: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸಬೇಕು ಅನ್ನುವಂತದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂತದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂತದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
1: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರ

0: ವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
1: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
0: ಮಗುವಿನ
1: ಮನಸ್ಸಿಗೆ ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
0: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತಹ ಕೆಲಸಗಳ ಕಾರ್ಯಗಳು ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
1: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
0: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
1: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂತದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂತದ್ದು.
0: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
1: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 to 2 years ಜೈಲು ಶಿಕ್ಷೆ ಇದೆ ಮತ್ತೆ 20,000 to 50,000 ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 to 2 years ಇತ್ತು, ಈಗ 1 to 3 years ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
0: ಇಂತಹ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ?
1: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದರೆ ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂತದ್ದು.
0: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರುವ

0: ಬರಬಾರದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಕಾಲ್ ಮಾಡಿ ದೂರನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:30.
3: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
4: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
3: ಕಾನೂನು ಉಲ್ಲಂಘಿಸಿದವರಿಗೆ 6-2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000-50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ವಿಧಿಸಲಾಗಬಹುದು.
4: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
6: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
5: ಭಾರತೀಯ ಅಂಚೆಯ ಮೂಲಕ 150 ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
7: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
8: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
7: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
8: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
7: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
9: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00-12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00-12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
2: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾನಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು, ಜಿಟಿಟಿಸಿಯ ಪ್ರಾಂಶುಪಾಲರಾದ ಗೋಪಾಲ್

ಎಸ್ ಬಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಮಾಯಾರಾಮನ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ದಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ದ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಲೊವಾಕಿಯಾಕ್ಕೆ

0: ಭೇಟಿಯನ್ನು ನೀಡಲಿದ್ದು 1993 ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ದ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ದತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು

0: ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲ ಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ವ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಇಂದು ನಾವು ಮಾತನಾಡುತ್ತಾ ಇರುವಂತಹ ವಿಷಯ ಮಧುಮೇಹ ನಿಯಂತ್ರಣದಲ್ಲಿ ಯೋಗದ ಪಾತ್ರ. ಕೆಲವು ವರ್ಷಗಳ ಹಿಂದೆ ಮಧುಮೇಹವನ್ನು ಹೆಚ್ಚಾಗಿ ವಯಸ್ಸಾದವರ ಕಾಯಿಲೆ ಅಂತ ಪರಿಗಣಿಸಲಾಗ್ತಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಯುವಕರಲ್ಲಿ, ಉದ್ಯೋಗದಲ್ಲಿರುವವರಲ್ಲಿ, ಗೃಹಿಣಿಯರಲ್ಲಿ ಮತ್ತು ಕೆಲವೊಮ್ಮೆ ಮಕ್ಕಳಲ್ಲಿಯೂ ಸಹ ಮಧುಮೇಹ ಕಂಡುಬರುತ್ತಿದೆ. ಮೊದಲು ಮಧುಮೇಹ ಎಂದರೇನು ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಾವು ತಿನ್ನುವ ಆಹಾರ ಜೀರ್ಣಗೊಂಡು ಗ್ಲೂಕೋಸ್ ಆಗಿ ರಕ್ತಕ್ಕೆ ಸೇರುತ್ತದೆ. ಈ ಗ್ಲೂಕೋಸ್ ನಮ್ಮ ದೇಹದ ಪ್ರಮುಖ ಇಂಧನ. ಆದರೆ ಈ ಗ್ಲೂಕೋಸ್ ಜೀವಕೋಶಗಳ ಒಳಗೆ ಪ್ರವೇಶಿಸಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅಗತ್ಯ. ಈ ಇನ್ಸುಲಿನ್ ಅನ್ನು ಪ್ಯಾನ್ಕ್ರಿಯಾಸ್ ಉತ್ಪಾದಿಸುತ್ತದೆ. ಇನ್ಸುಲಿನ್ ಅನ್ನು ಒಂದು ಕೀಲಿಕ ಎಂದು ಊಹಿಸಿಕೊಳ್ಳಿ. ಗ್ಲೂಕೋಸ್ ಎಂಬ ಶಕ್ತಿ ಜೀವಕೋಶದ ಬಾಗಿಲಿನ ಹೊರಗೆ ನಿಂತಿದೆ. ಆ ಬಾಗಿಲನ್ನು ತೆರೆಯುವ ಕೀಲಿಯೇ ಇನ್ಸುಲಿನ್. ಇನ್ಸುಲಿನ್ ಸಾಕಷ್ಟು ಉತ್ಪತ್ತಿಯಾಗದಿದ್ದಾಗ ಅಥವಾ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯಿಸದಿದ್ದಾಗ ಗ್ಲೂಕೋಸ್ ರಕ್ತದಲ್ಲಿಯೇ ಉಳಿದುಕೊಳ್ಳುತ್ತದೆ. ಇದನ್ನೇ ಮಧುಮೇಹ ಎಂದು ಕರೆಯುತ್ತೇವೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ. ಯೋಗವು ಮಧುಮೇಹದಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಮೊದಲನೆಯದಾಗಿ, ಮಧುಮೇಹವು ಕೇವಲ ಸಕ್ಕರೆ ಸಮಸ್ಯೆಯಲ್ಲ. ಅದು ಒತ್ತಡ, ನಿದ್ರೆ, ಹಾರ್ಮೋನುಗಳು, ಆಹಾರ ಮತ್ತು ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಒಂದು ಸ್ಥಿತಿ. ನಾವು ಒತ್ತಡದಲ್ಲಿದ್ದಾಗ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಎಂಬ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಈ ಹಾರ್ಮೋನುಗಳು ದೇಹವನ್ನು ತುರ್ತು ಪರಿಸ್ಥಿತಿಗೆ ಸಿದ್ಧಗೊಳಿಸುತ್ತವೆ. ಪರಿಣಾಮವಾಗಿ ಯಕೃತ್ತು ಹೆಚ್ಚು ಗ್ಲೂಕೋಸ್ ಅನ್ನು ರಕ್ತಕ್ಕೆ ಬಿಡುಗಡೆ ಮಾಡುತ್ತದೆ. ಅಲ್ಪಕಾಲಕ್ಕೆ ಇದು ಸಹಜ ಪ್ರಕ್ರಿಯೆ. ಆದರೆ ನಿರಂತರ ಒತ್ತಡದಲ್ಲಿದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಇಲ್ಲಿಯೇ ಯೋಗದ ಮಹತ್ವ ಆರಂಭವಾಗುತ್ತದೆ. ಯೋಗ ಮತ್ತು ಪ್ರಾಣಾಯಾಮ ಮಾಡುವಾಗ ಉಸಿರಾಟ ನಿಧಾನವಾಗುತ್ತದೆ, ಹೃದಯ ಬಡಿತ ಸಮತೋಲನಗೊಳ್ಳುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಇದರಿಂದ ದೇಹದ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯವಾಗುತ್ತದೆ. ಇದನ್ನು ರೆಸ್ಟ್ ಅಂಡ್ ರಿಪೇರ್ ಅಥವಾ ವಿಶ್ರಾಂತಿ ಮತ್ತು ಮರುನಿರ್ಮಾಣ ವ್ಯವಸ್ಥೆ ಎಂದು ಕರೆಯಬಹುದು. ಈ ಸ್ಥಿತಿಯಲ್ಲಿ ಕಾರ್ಟಿಸೋಲ್ ಪ್ರಮಾಣ ಕಡಿಮೆಯಾಗಲು ಸಹಾಯವಾಗುತ್ತದೆ. ಒತ್ತಡ ಕಡಿಮೆಯಾದಂತೆ ದೇಹದ ಹಾರ್ಮೋನ್ಗಳು ಸಮತೋಲನ ಸುಧಾರಿಸಲು ಅವಕಾಶ ಸಿಗುತ್ತದೆ. ಎರಡನೆಯದಾಗಿ, ಯೋಗವು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಸುಧಾರಿಸಲು ಸಹಕಾರಿ. ಅಂದರೆ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಉತ್ತಮವಾಗಿ

0: ಪ್ರತಿಕ್ರಿಯಿಸಲು ನೆರವಾಗಬಹುದು. ನಿಯಮಿತ ಯೋಗಾಭ್ಯಾಸವು ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಇಂದು ಅನೇಕ ಜನರು ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುತ್ತಾರೆ. ಕಡಿಮೆ ಚಲನೆ, ಅಧಿಕ ತೂಕ ಮತ್ತು ಹೊಟ್ಟೆಯ ಸುತ್ತಲಿನ ಕೊಬ್ಬು ಇನ್ಸುಲಿನ್ ಪ್ರತಿರೋಧಕವನ್ನು ಹೆಚ್ಚಿಸಬಹುದು. ಸೂರ್ಯ ನಮಸ್ಕಾರ, ತಾಡಾಸನ, ತ್ರಿಕೋನಾಸನ ಹಾಗೂ ಇತರ ಚಲನಾತ್ಮಕ ಯೋಗಾಭ್ಯಾಸಗಳು ದೇಹವನ್ನು ಚುರುಕುಗೊಳಿಸುತ್ತವೆ. ಇನ್ನೊಂದು ಪ್ರಮುಖ ವಿಷಯ ನಿದ್ರೆ. ಇಂದು ಅನೇಕ ಮಧುಮೇಹ ರೋಗಿಗಳು ನಿದ್ರೆಯ ಗುಣಮಟ್ಟ ಕಡಿಮೆಯಾಗಿದೆ. ಯೋಗ ನಿದ್ರೆ, ಧ್ಯಾನ ಮತ್ತು ಪ್ರಾಣಾಯಾಮ ಉತ್ತಮ ನಿದ್ರೆಗೆ ಸಹಕಾರಿಯಾಗಬಹುದು. ಉತ್ತಮ ನಿದ್ರೆ ಎಂದರೆ ಉತ್ತಮ ಹಾರ್ಮೋನ್ಗಳ ಸಮತೋಲನ. ಉತ್ತಮ ಹಾರ್ಮೋನುಗಳ ಸಮತೋಲನ ಎಂದರೆ ಉತ್ತಮ ಆರೋಗ್ಯ. ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ, ಯೋಗವು ಮಧುಮೇಹಕ್ಕೆ ಮ್ಯಾಜಿಕ್ ಚಿಕಿತ್ಸೆ ಅಲ್ಲ, ಯೋಗವು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವೂ ಅಲ್ಲ. ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ಮುಂದುವರಿಸುತ್ತಾ ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಯೋಗವನ್ನು ಜೀವನದ ಭಾಗವಾಗಿಸಿಕೊಳ್ಳಬೇಕು. ಪ್ರತಿದಿನ ಕೇವಲ 30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ ಮತ್ತು ಕೆಲವು ನಿಮಿಷ ಧ್ಯಾನಕ್ಕೆ ಸಮಯ ಮೀಸಲಿಟ್ಟರೂ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಕೊನೆಗೆ ಒಂದು ಮಾತು, ಮಧುಮೇಹವನ್ನು ನಿಯಂತ್ರಿಸುವ ಹೋರಾಟ ಔಷಧಿಯಿಂದ ಮಾತ್ರ ಗೆಲ್ಲುವುದಿಲ್ಲ, ಆರೋಗ್ಯಕರ ಜೀವನ ಶೈಲಿಯಿಂದಲೂ ಗೆಲ್ಲಬಹುದು. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.
2: ಆಕಾಶವಾಣಿ ಧಾರವಾಡ, ಚಿತ್ರಗೀತೆ ಸಮಯವಿದು.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶಂಕರ್ ಮಹದೇವನ್ ಅವರ ಸ್ವರದಲ್ಲಿ ಕೇಳಿ ಶ್ರೀರಾಮ ಚಿತ್ರದ ಗೀತೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ.

0: oil and natural gas in the two states. Government issues advisory about growing threat of cyber criminals using artificial intelligence to bypass security systems and target financial infrastructure. External Affairs Minister S. Jaishankar calls for diversified supply chains and greater international cooperation amid ongoing conflicts. US President Donald Trump calls off new military strikes on Iran, citing breakthrough in talks to end war. Hosts England to take on Sri Lanka in opening match of ICC Women's T20 Cricket World Cup in Birmingham today. And in football, co-hosts Mexico beat South Africa 2-0 in inaugural match of FIFA World Cup 2026. And with that, we end the morning news. Have a nice day.
1: ಮುನ್ನೂರ ತೊಂಬತ್ತೆರಡು ಪಾಯಿಂಟ್ 16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ಹದಿನಾಲ್ಕರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
3: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
3: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
3: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಭಾಗ್ಯಶ್ರೀ ಎಸ್ ಹೂಗಾರ್ ಅವರ ಸಿತಾರ ವಾದನದಲ್ಲಿ ಕೇಳಿ ರಾಗ್ ನಟ್ ಭೈರವ್, ತಬಲಾ ಸಾಥಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರು.

ಇದುವರೆಗೆ ಭಾಗ್ಯಶ್ರೀ ಎಸ್ ಹೂಗಾರವರ ಸಿತಾರ ವಾದನದಲ್ಲಿ ರಾಗ್ ನಟಭೈರವ್ ಕೇಳಿದಿರಿ. ತಬಲಾ ಸಾತಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ

0: ಇವರಿಗೆ ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ಪುಷ್ಪಾಂಜಲಿ ಚೂರಿ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಬೆನ್ನು ನೋವು ತುಂಬಾ ಇದೆ, ನಾನು ಮಧ್ಯ ವಯಸ್ಸು ನನಗೆ, ಹಾಗೆ ಆಗಾಗ ನೆಕ್ ಪೇನ್ ಕೂಡ ಬರ್ತದೆ, ಇದಕ್ಕೆ ಏನು ಯೋಗ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿ. ನಮ್ಮ ಶರೀರದ ಮಹತ್ವದ ಭಾಗ ಅಂದ್ರೆ ನಮ್ಮ ಬೆನ್ನು ಮೂಳೆನೆ. ಅನೇಕ ಕಾರಣಗಳಿಂದ ನಮ್ಮ ಬೆನ್ನು ಮೂಳೆಯಲ್ಲಿ ತೊಂದರೆ ಬರಬಹುದು. ಬೆನ್ನು ಮೂಳೆಯ ಒಂದು ಭಾಗನೇ ಕುತ್ತಿಗೆ, ಇನ್ನು ಬೆನ್ನಿನ ಮೇಲ್ಭಾಗ ಥೊರಾಸಿಕ್ ಪಾರ್ಟ್ ಅಂತ ಹೇಳ್ತಾರೆ, ಇನ್ನು ಲಂಬಾರ್ ರೀಜನ್ ಅಂತ ಸೊಂಟದ ಭಾಗ ಒಂದಿರ್ತದೆ, ಇನ್ನೂ ಕೆಳಗಿನ ಒಂದು ಪಾರ್ಟ್ ಇರ್ತದೆ ಟೇಲ್ ಬೋನ್ ಅನ್ನುವಂಥದ್ದು. ಇಲ್ಲಿ ಸ್ಲಿಪ್ ಡಿಸ್ಕ್ ಅನ್ನೋದನ್ನ ನೀವೆಲ್ಲ ಕೇಳಿರಬಹುದು, ಆ ಪ್ರಾಬ್ಲಮ್ ಬರ್ತದೆ. ಇನ್ನೊಂದು, ಬೆನ್ನಲ್ಲಿ ಬರುವಂತಹ ನರಗಳ ಸಮೂಹ ಒಂದು ಪೈಪ್ ಅಲ್ಲಿ ಬರ್ತಿರ್ತದೆ, ಆ ಪೈಪ್ ನ್ಯಾರೋ ಆದಾಗ ಕೂಡ ಅದು ನರಕ್ಕೆ ತಾಗಿ ನೋವು ಕಾಣಿಸ್ಕೊಳ್ತಿರ್ತದೆ, ಉರಿದಂತ ಚುರು ಚುರು ಅಂತ ಉರಿಯುವಂತ ನೋವು ಕಾಣಿಸ್ಕೊಳ್ತದೆ. ಇನ್ನು ಟೇಲ್ ಬೋನ್ ಟೇರ್ ಆಗಿ ಕೂಡ ನೋವು ಕಾಣಿಸ್ಕೊಳ್ತದೆ. ಇನ್ನು ಕೆಲವರಿಗೆ ನರದಲ್ಲಿ ತೊಂದರೆ ಆಗಿ ನರ ಸಿಕ್ಕಿ ಹಾಕಿಕೊಂಡು ಸಯಾಟಿಕ ಅನ್ನೋ ನರ ಸಿಕ್ಕಿ ಹಾಕಿಕೊಂಡು ಅವಾಗ್ಲೂ ಕೂಡ ಒಂದು ಕಾಲಲ್ಲಿ ತೊಂದರೆ ಬರಬಹುದು. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯೋಗದ ಪರಿಹಾರ ಏನಿರ್ತದೆ ಅಂದ್ರೆ ಬೆನ್ನಿನ ಮಾಂಸಖಂಡಗಳನ್ನ ಬಲಗೊಳಿಸೋದು, ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಹೇಳ್ತಾರೆ, ಅವುಗಳನ್ನ ಸ್ಟ್ರಾಂಗ್ ಮಾಡೋದು. ಇನ್ನು ಮುಂದೆ ಬಗ್ಗದಿರೋ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದು, ತುಂಬಾ ಹೊತ್ತು ನಿಂತಾಗ್ಲಿ ತುಂಬಾ ಹೊತ್ತು ಕುಳಿತಾಗ್ಲಿ ಯಾವ ಕೆಲಸನೂ ಮಾಡಬಾರದು. ಆದಷ್ಟು ಟ್ವಿಸ್ಟಿಂಗ್ ಪೋಶ್ಚರ್ಸ್ ಮತ್ತೆ ಲೈಟ್ ಆಗಿ ಅಂದ್ರೆ ತುಂಬಾ ಮೃದುವಾಗಿ ಉಸಿರಾಟದ ಜೊತೆಗೆ ಸೊಂಟದ ಭಾಗವನ್ನ ಮೇಲೆತ್ತುವುದು ಮತ್ತೆ ಇಳಿಸುವುದು, ಅದಕ್ಕೆ ಯೋಗದಲ್ಲಿ ಒಂದೊಂದು ಬೇರೆ ಬೇರೆ ಹೆಸರಿಂದ ಕರೀತಾರೆ ಅದನ್ನೆಲ್ಲ. ಮತ್ತೆ ಒಂದೊಂದೇ ಕಾಲನ್ನ ಉಸಿರಿನ ಜೊತೆಗೆ ಮೇಲೆತ್ತುವುದು ಎಷ್ಟಾಗ್ತದೆ ಅಷ್ಟು, ಮತ್ತೆ ಸ್ಟ್ರೆಚ್ ಮಾಡೋದು. ಎಲ್ಲಕ್ಕಿಂತ ಮಹತ್ವದ್ದು ಅಂದ್ರೆ ಗೋಡೆಗೆ ಕಾಲನ್ನ ಹಚ್ಚೋದು, 90 ಡಿಗ್ರಿ ಆಗ್ಲಿ ಅಥವಾ 60 ಡಿಗ್ರಿಯಲ್ಲಾಗ್ಲಿ ಮಲಗಿ ಗೋಡೆಗೆ ಕಾಲನ್ನು ಹಚ್ಚೋದ್ರಿಂದ ಈ ಬೆನ್ನಿನ ಸಮಸ್ಯೆಯಿಂದ ಸ್ವಲ್ಪ ನಾವು ರಿಲೀಫ್ ತಗೊಳ್ಬಹುದು. ಇನ್ನು ಸೂಕ್ಷ್ಮ ವ್ಯಾಯಾಮ ಅಂತ ಇರ್ತದೆ, ಅದನ್ನು ಕೂಡ ಮಾಡಬಹುದು. ಪ್ರಾಣಾಯಾಮನು ನೋವಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ, ನರಗಳಿಗೆ ಬಲವನ್ನ ಕೊಡುತ್ತದೆ. ಇನ್ನು ಪ್ರಾಪ್ಸ್ ಯೂಸ್ ಮಾಡಿ ಮಾಡಬೇಕಾಗ್ತದೆ, ಅಂದ್ರೆ ಹಗ್ಗ ಅಥವಾ ಬೆಲ್ಟ್ ಅನ್ನ ಕಟ್ಟಿ ರೋಲ್ ಅನ್ನ ಇಟ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ಬಟ್ಟೆಯ ಒಂದು ಬಾಲ್ ಅನ್ನ ಬಳಸಿ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ನೋವಿನ ಪ್ರಮಾಣ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಧ್ಯಾನವನ್ನ ಮಾಡೋದು, ಧ್ಯಾನ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮಲಗಿ ಮಾಡುವಂತಹ ಧ್ಯಾನದ ವಿಧಾನಗಳು ಯೋಗ ಚಿಕಿತ್ಸೆಯಲ್ಲಿ ಲಭ್ಯ ಇರ್ತಾವ, ಅವುಗಳನ್ನ ಮಾಡಬಹುದು. ಚಾಂಟಿಂಗ್ಸ್ ಮಾಡಬಹುದು, ಓಂಕಾರ ಅಕಾರ ಅಥವಾ ಮಂತ್ರಗಳ ಚಾಂಟಿಂಗ್ ಅನ್ನ ಮಾಡೋದ್ರಿಂದ ಶರೀರದ ನರಕೋಶಗಳಲ್ಲಿ ಒಳ್ಳೆ ವೈಬ್ರೇಷನ್ಸ್ ಬರೋದ್ರಿಂದ ನರಗಳ ಶಕ್ತಿ ಹೆಚ್ಚಾಗ್ತದೆ, ಮಾಂಸಖಂಡಗಳ ಶಕ್ತಿ ಕೂಡ ಹೆಚ್ಚಾಗ್ತದೆ. ಇನ್ನು ಆಹಾರದಲ್ಲಿ ಗ್ಯಾಸ್ ಆಗದಂಗೆ ನೋಡಿಕೊಳ್ಬೇಕು, ಹೊಟ್ಟೆಯಲ್ಲಿ ಗ್ಯಾಸ್ ಆದಾಗ ಕೂಡ ಲೋವರ್ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇರ್ತದೆ, ಹಾಗಾಗಿ ಗ್ಯಾಸ್ ಆಗದಂಗೆ ನೋಡಿಕೊಳ್ಬೇಕು. ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನ ನಿಯಮಿತವಾಗಿ ತಗೊಳ್ಳೋದು, ಮಿತವಾದ ಆಹಾರ ಸೇವನೆ ಮಾಡೋದು ತುಂಬಾ ಉತ್ತಮವಾದದ್ದು. ಇನ್ನು ಪ್ರಯಾಣ ಮಾಡುವಾಗ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ತುಂಬಾ ಹಂಪ್ಗಳಿರುವಲ್ಲಿ ತಗ್ಗುಗಳಿರುವಲ್ಲಿ ಅತ್ಯಂತ ನಿಧಾನವಾಗಿ ಅವರು ಪ್ರಯಾಣ ಮಾಡಬೇಕಾಗ್ತದೆ. ದೂರದ ಪ್ರಯಾಣ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಇಳಿದು ಬರೋದು ಅಥವಾ ರೆಸ್ಟ್ ತಗೊಳ್ಳೋದು ಭಾರಿ ಒಳ್ಳೆಯದು. ಮಲಗುವಂತ ನಿಲ್ಲುವಂತ ನಡೆಯುವಂತ ಕೂಡುವಂತ ರೀತಿಯ ಅರಿವು ಅವರಿಗೆ ಇರಬೇಕಾಗ್ತದೆ. ತುಂಬಾ ಹೊತ್ತು ಯಾವುದನ್ನು ಮಾಡಬಾರದು, ಆಗಾಗ ಪೊಸಿಷನ್ ಅನ್ನ ಚೇಂಜ್ ಮಾಡ್ತಾ ಇರಬೇಕು. ಇದರೊಟ್ಟಿಗೆ ಇಲ್ಲೂ ಕೂಡ ಬೆನ್ನು ನೋವಿನಲ್ಲಿ ಕುತ್ತಿಗೆ ನೋವಿನಲ್ಲಿ ಯಾವುದೇ ರೀತಿಯ ಕ್ಯೂರ್ ಅನ್ನುವಂಥದ್ದು ಯೋಗ ಚಿಕಿತ್ಸೆಯಲ್ಲಿ ಇರೋದಿಲ್ಲ, ಅದು ಆರಂಭದ

0: ಹಂತದಲ್ಲಿ ಬಂದ್ರೆ ಅದನ್ನ ಬಲಪಡಿಸಬಹುದು. ಯೋಗ್ಯವಾದ ಚಿಕಿತ್ಸಕರ ಹತ್ರ ಚಿಕಿತ್ಸೆಯನ್ನ ಪಡಿಬೇಕಾಗ್ತದೆ. ಇನ್ನು ನೆಕ್ ಪೇನ್ ಅಂತ ಏನ್ ಹೇಳಿದ್ರಿ ಅಲ್ಲ, ಇಲ್ಲಿಯೂ ಕೂಡ ಸಂಪೂರ್ಣ ಗುಣವಾಗುವುದು ಅಂತ ಇರುವುದಿಲ್ಲ. ಇದನ್ನು ಕೂಡ ಮ್ಯಾನೇಜೇಬಲ್ ಅಂದ್ರೆ ತುಂಬಾ ನೋವಿತ್ತು ಅಂದ್ರೆ ಆ ನೋವು ಕಾಡದ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು. ಪ್ರಿವೆಂಟಿವ್ ಆಗಿ ನಾವು ಯೋಗ ಚಿಕಿತ್ಸೆ ಪಡ್ಕೊಳ್ತೀವಿ ಅಂದ್ರೆ ಅದರ ಪರಿಣಾಮ ತುಂಬಾ ಇರ್ತದೆ. ಇದನ್ನ ಮಾಡುವಾಗ ಯೋಗ್ಯ ಗುರುವಿನ ಮಾರ್ಗದರ್ಶನವನ್ನ ತಗೊಂಡು ಬೆನ್ನು ನೋವಿಗೆ ಕುತ್ತಿಗೆ ನೋವಿಗೆ ಯೋಗ ಚಿಕಿತ್ಸೆಯನ್ನ ಪಡೆಯೋದು ಒಳ್ಳೆಯದಿರುತ್ತೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ. ಆಕಾಶವಾಣಿ ಧಾರವಾಡ.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ವಿಚಾರಣೆಯ ಕಾಲದಲ್ಲಿ ನಾನು ಪಂಜಾಬ್ ಮಹಿಳೆಯರ ಪರಿಚಯವನ್ನು ಮಾಡಿಕೊಂಡೆ. ನನಗೂ ಅವರಿಗೂ ಅನೇಕ ವರುಷಗಳ ಪರಿಚಯವಿದ್ದಂತೆ ತೋರಿತು. ನಾನು ಹೋದ ಕಡೆಗಳಲ್ಲೆಲ್ಲ ಅವರು ನನ್ನನ್ನು ಮುತ್ತಿ ರಾಶಿ ರಾಶಿ ನೂಲಿನ ಲಡಿಗಳನ್ನು ಕೊಡುತ್ತಿದ್ದರು. ವಿಚಾರಣೆಯ ಸಂದರ್ಭದಲ್ಲಿ ನಾನು ಮಾಡಿದ ಕಾರ್ಯದಿಂದ ಪಂಜಾಬ್ ಖಾದಿ ಉತ್ಪತ್ತಿಗೆ ದೊಡ್ಡ ಕೇಂದ್ರವಾಗಬಲ್ಲುದೆಂದು ನನಗೆ ಗೊತ್ತಾಯಿತು. ಜನರ ಮೇಲೆ ಎಸಗಿದ್ದ ಅತ್ಯಾಚಾರದ ವಿಚಾರಣೆಯನ್ನು ಮುಂದುವರಿಸುತ್ತಾ ಹೋದಂತೆಲ್ಲ ಸರ್ಕಾರದ ದೌರ್ಜನ್ಯ ಕೃತ್ಯಗಳು ಮತ್ತು ಸರ್ಕಾರದ ಅಧಿಕಾರಿಗಳ ನಿರಂಕುಶ ಸ್ವೇಚ್ಛಾಚಾರಗಳು ನನ್ನ ಕಣ್ಣಿಗೆ ಬಿದ್ದವು. ಅಂತಹ ಕೃತ್ಯಗಳು ನಡೆಯಬಹುದೆಂದು ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ಇದನ್ನೆಲ್ಲ ಕಂಡು ನನಗೆ ತೀವ್ರವಾದ ಮನೋವ್ಯಥೆಯುಂಟಾಯಿತು. ಯುದ್ಧ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಸಿಪಾಯಿಗಳನ್ನು ಒದಗಿಸಿದ್ದ ಒಂದು ಪ್ರಾಂತ ಈ ಎಲ್ಲಾ ಪಾಶವಿ ಅತ್ಯಾಚಾರಗಳನ್ನು ಕೈಕಟ್ಟಿಕೊಂಡು ಹೇಗೆ ಸಹಿಸಿತು ಎಂಬುದು ನನಗೆ ಅಂದು ಆಶ್ಚರ್ಯದ ಸಂಗತಿಯಾಯಿತು. ಇಂದಿಗೂ ಅದು ಆಶ್ಚರ್ಯವೇ ಆಗಿದೆ. ಸಮಿತಿಯ ವರದಿಯನ್ನು ಬರೆಯುವ ಕೆಲಸವೂ ಸಹ ನನಗೆ ವಹಿಸಲ್ಪಟ್ಟಿತು. ಪಂಜಾಬ್ ಜನತೆಯ ಮೇಲೆ ನಡೆದ ಅತ್ಯಾಚಾರಗಳೆಂತಹವು ಎಂಬುದನ್ನು ತಿಳಿಯಲಪೇಕ್ಷಿಸುವವರು ಈ ವರದಿಯನ್ನು ಓದಬೇಕೆಂದು ನಾನು ಸೂಚಿಸುತ್ತೇನೆ. ಇಲ್ಲಿ ನಾನು ಅದರ ವಿಷಯದಲ್ಲಿ ಹೇಳಬಯಸುವುದು ಇಷ್ಟು: ಅದರಲ್ಲಿ ಎಲ್ಲಿಯೂ ಒಂದಾದರೂ ತಿಳಿದೂ ತಿಳಿದೂ ಬರೆದ ಅತಿಶಯೋಕ್ತಿಯಿಲ್ಲ. ಅದರಲ್ಲಿ ಹೇಳಿರುವ ಪ್ರತಿಯೊಂದು ಸಂಗತಿಗೂ ಸಾಕಷ್ಟು ಆಧಾರವಿದೆ. ಅಲ್ಲದೆ ನಾನು ಪ್ರಕಟಿಸಿದ ಸಾಕ್ಷ್ಯ ಸಾಹಿತ್ಯ ನಮ್ಮಲ್ಲಿದ್ದ ಸಾಹಿತ್ಯದ ಒಂದು ಭಾಗ ಮಾತ್ರ. ಕೊಂಚ ಅನುಮಾನಾಸ್ಪದವಾಗಿದ್ದರೂ ಆ ವಿಷಯ ವರದಿಯಲ್ಲಿ ಪ್ರಕಟವಾಗಲು ನಾವು ಅವಕಾಶವನ್ನು ಕೊಡಲಿಲ್ಲ. ಈ ವರದಿಯನ್ನು ತಯಾರಿಸಿದುದು ಸತ್ಯವನ್ನು ಪ್ರಕಟಿಸುವುದಕ್ಕಾಗಿ, ಸತ್ಯವನ್ನು ಮಾತ್ರವೇ ಪ್ರಕಟಿಸುವ ಉದ್ದೇಶದಿಂದ. ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬ್ರಿಟಿಷ್ ಸರ್ಕಾರ ಎಷ್ಟು ದೂರ ಹೋಗಬಲ್ಲುದು, ಯಾವ ಪಾಶವಿ ಕೃತ್ಯಗಳನ್ನೂ ಅಮಾನುಷ ಕೃತ್ಯಗಳನ್ನೂ ಮಾಡಬಲ್ಲುದು ಎಂಬುದು ಈ ವರದಿಯನ್ನು ಓದುವುದರಿಂದ ವಾಚಕರಿಗೆ ಗೊತ್ತಾಗುವುದು. ನನಗೆ ಗೊತ್ತಿರುವ ಮಟ್ಟಿಗೆ ಈ ವರದಿಯಲ್ಲಿ ಪ್ರಕಟಿಸಿದ ಯಾವ ಅಂಶವೂ ಸುಳ್ಳೆಂದು ಇದುವರೆಗೆ ಸ್ಥಾಪಿತವಾಗಿಲ್ಲ. ಸದ್ಯಕ್ಕೆ ನಾವು ಪಂಜಾಬಿನ ಈ ದುರ್ಘಟನೆಗಳ ವಿಷಯವನ್ನು ಬಿಡೋಣ. ಪಂಜಾಬಿನ ಡೈರ್ಗಿರಿಯನ್ನು ಕುರಿತು ವಿಚಾರಣೆ ನಡೆಸಲು ಕಾಂಗ್ರೆಸ್ ನೇಮಿಸಿದ ಸಮಿತಿ ಆಗತಾನೇ ತನ್ನ ಕೆಲಸವನ್ನು ಪ್ರಾರಂಭಿಸಿತ್ತು. ಆಗ ಖಿಲಾಫತ್ ಪ್ರಶ್ನೆಯನ್ನು ಕುರಿತು ಚರ್ಚಿಸಲು ದಿಲ್ಲಿಯಲ್ಲಿ ನಡೆಯುವ ಹಿಂದೂ ಮುಸಲ್ಮಾನರ ಸಂಯುಕ್ತ ಸಭೆಯಲ್ಲಿ ಭಾಗವಹಿಸಲು ನನಗೆ ಆಹ್ವಾನ ಬಂತು. ಆಹ್ವಾನವನ್ನು ಕಳುಹಿಸಿದವರ ಪೈಕಿ ದಿವಂಗತ ಹಕೀಂ ಅಜ್ಮಲ್ ಖಾನ್ ಮತ್ತು ಅಸಫ್ ಅಲಿ ಇದ್ದರು. ಸ್ವಾಮಿ ಶ್ರದ್ಧಾನಂದರು ಸಮ್ಮೇಳನಕ್ಕೆ ಬರುವರೆಂದು ತಿಳಿಸಿದ್ದರು. ಸ್ವಾಮಿಗಳು ಸಮ್ಮೇಳನದ ಉಪಾಧ್ಯಕ್ಷರಾಗುವವರಾಗಿದ್ದರು. ಸಮ್ಮೇಳನ ಆ ವರುಷದ ನವೆಂಬರ್ ತಿಂಗಳಿನಲ್ಲಿ ನಡೆಯುವುದಾಗಿದ್ದಿತ್ತೆಂದು ನನಗೆ ನೆನಪು. ಬ್ರಿಟಿಷ್ ಸರ್ಕಾರ ಖಿಲಾಫತ್ ವಿಷಯದಲ್ಲಿ ಕೊಟ್ಟ ವಚನಕ್ಕೆ ಭ್ರಷ್ಟವಾದುದರಿಂದ ಉದ್ಭವಿಸಿರುವ ಪರಿಸ್ಥಿತಿ

ಮತ್ತು ಯುದ್ಧ ಮುಕ್ತಾಯದ ಶಾಂತಿ ಸಮಾರಂಭಗಳಲ್ಲಿ ಹಿಂದೂಗಳು ಮುಸಲ್ಮಾನರು ಭಾಗವಹಿಸಬಹುದೇ? ಈ ವಿಷಯಗಳನ್ನು ಸಮ್ಮೇಳನ ಚರ್ಚಿಸುವುದಾಗಿತ್ತು. ಸಮ್ಮೇಳನದ ಆಹ್ವಾನ ಪತ್ರದಲ್ಲಿ ಇತರ ವಿಷಯಗಳ ಜೊತೆಗೆ ಖಿಲಾಫತ್ ಪ್ರಶ್ನೆ ಮಾತ್ರವಲ್ಲ, ಗೋರಕ್ಷಣೆಯ ಪ್ರಶ್ನೆಯೂ ಸಮ್ಮೇಳನದಲ್ಲಿ ಚರ್ಚಿಸಲ್ಪಡುವುದು, ಗೋವಿನ ಪ್ರಶ್ನೆಯನ್ನು ತೀರ್ಮಾನಿಸಲು ಇದು ಸುವರ್ಣ ಸಂಧಿ ಎಂದು ತಿಳಿಸಲಾಗಿತ್ತು. ಗೋರಕ್ಷಣೆಯ ವಿಷಯವನ್ನು ಅಲ್ಲಿ ತರುವುದಕ್ಕೆ ನಾನು ಇಷ್ಟಪಡಲಿಲ್ಲ. ನನ್ನ ಪ್ರತ್ಯುತ್ತರದಲ್ಲಿ ಸಮ್ಮೇಳನಕ್ಕೆ ಬರಲು ನನ್ನ ಎಲ್ಲಾ ಪ್ರಯತ್ನಗಳನ್ನೂ ಮಾಡುತ್ತೇನೆ. ಖಿಲಾಫತ್ ಮತ್ತು ಗೋರಕ್ಷಣೆ ಪ್ರಶ್ನೆಗಳನ್ನು ಒಟ್ಟಾಗಿ ಬೆರೆಸಬಾರದು.

ಮನಸ್ಸಿನಲ್ಲಿ ತುಂಬಿಕೊಂಡು ನಾನು ಸಮ್ಮೇಳನಕ್ಕೆ ಹೋದೆ. ಅನಂತರ ನಡೆದ ಸಭೆಗಳಂತೆ ಅದು 10-20 ಸಹಸ್ರ ಜನಸ್ತೋಮದ ದೃಶ್ಯವಲ್ಲವಾದರೂ ಸಭೆಗೆ ಬಹಳ ಜನ ಬಂದಿದ್ದರು. ಮೇಲಿನ ಪ್ರಶ್ನೆಯನ್ನು ನಾನು ಸಮ್ಮೇಳನದಲ್ಲಿದ್ದ ಸ್ವಾಮಿ ಶ್ರದ್ಧಾನಂದರೊಂದಿಗೆ ಚರ್ಚಿಸಿದೆ. ನನ್ನ ವಾದವನ್ನು ಅವರು ಒಪ್ಪಿ ಸಮ್ಮೇಳನದ ಮುಂದೆ ಅದನ್ನು ಇಡಲು ನನಗೆ ಬಿಟ್ಟರು. ಹಾಗೆಯೇ ನಾನು ದಿವಂಗತ ಹಕೀಂ ಸಾಹೇಬರೊಂದಿಗೆ ವಿಷಯವನ್ನು ಚರ್ಚಿಸಿದೆ. ಖಿಲಾಫತ್ ಪ್ರಶ್ನೆಗೆ ನ್ಯಾಯವಾದ ಮತ್ತು ಧಾರ್ಮಿಕವಾದ ತಳಹದಿ ಇದೆ ಎಂಬುದು ನನ್ನ ಭಾವನೆ. ಸರ್ಕಾರ ಖಿಲಾಫತ್ ವಿಷಯದಲ್ಲಿ ನಿಜವಾಗಿ ಅನ್ಯಾಯವನ್ನು ಮಾಡದಿದ್ದರೆ ಖಿಲಾಫತ್ ಅನ್ಯಾಯವನ್ನು ಸರಿಪಡಿಸಬೇಕೆಂಬ ಮುಸಲ್ಮಾನರ ಕೇಳಿಕೆಗೆ ಪೂರ್ಣ ಸಹಕಾರವನ್ನು ಕೊಡಲು ಹಿಂದೂಗಳು ಬದ್ಧರಾಗಿಯೇ ಇರುತ್ತಾರೆ. ಈ ಸಂದರ್ಭದಲ್ಲಿ ಗೋವಿನ ಪ್ರಶ್ನೆಯನ್ನು ತರುವುದಾಗಲಿ ಅಥವಾ ಮುಸಲ್ಮಾನರೊಂದಿಗೆ ಒಪ್ಪಂದಕ್ಕೆ ಬರುವುದಾಗಲಿ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಲಿ ಹಿಂದೂಗಳಿಗೆ ಭೂಷಣವಲ್ಲ. ಹಾಗೆಯೇ ಖಿಲಾಫತ್ ವಿಷಯದಲ್ಲಿ ಹಿಂದೂಗಳ ಬೆಂಬಲವನ್ನು ಹೊಂದಲು ಗೋವಧಿಯನ್ನು ನಿಲ್ಲಿಸುವೆಂದು ಹೇಳುವುದು ಮುಸಲ್ಮಾನರಿಗೂ ಭೂಷಣವಲ್ಲ. ಇದೀಗ ಭಜನ್ ಕೇಳುವಿರಿ.

ಆಕಾಶವಾಣಿ ಧಾರವಾಡ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.

0: ಸದಿರಲಿ.
1: ಇಂದಿನ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಸಾಮಾನ್ಯ ತೊಂದರೆಗಳು ಹಾಗೂ ಚಿಕಿತ್ಸಾ ಕ್ರಮಗಳ ಕುರಿತು ಡಾ ಚೇತನ್ ರಾಯಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
3: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
2: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
3: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
2: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
3: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
2: ಮೊಬೈಲ್ 9594924196.
4: ಆತ್ಮೀಯ ಕೇಳುಗರೆ, ಅಗರ್ವಾಲ್ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಣ್ಣು ನಮಗೆ ಬಹಳ ಅಗತ್ಯವಾಗಿರುವಂಥದ್ದು. ವಿಶೇಷವಾಗಿ ನಮ್ಮ ದೇಹದೊಳಗೆ ಕಣ್ಣಿಗಿರುವಂಥ ಆಕರ್ಷಣೆ ಬೇರೆ ಯಾವುದಕ್ಕೂ ಇಲ್ಲ. ಬೆಳಕನ್ನು ನೀಡುವಂಥ ಒಂದು ಕಣ್ಣು, ಅದು ತುಂಬ ಆರೋಗ್ಯದಾಯಕವಾಗಿರಬೇಕು. ಇತ್ತೀಚಿನ ದಿನಗಳೊಳಗೆ ಸಾಕಷ್ಟು ನಮಗೆ ಸಾಮಾಜಿಕ ಜಾಲತಾಣಗಳು ಇರೋದರಿಂದ ಮಕ್ಕಳಿಗಂತೂ ವಿಶೇಷವಾಗಿ ಸಾಕಷ್ಟು ಪೈಪೋಟಿ, ಕಣ್ಣಿಗೆ ಒತ್ತಡ ಭಾಳ ಆಗಿದೆ. ದೊಡ್ಡವರಾದರೂ ಕೂಡ ಇವತ್ತು ಜೀವನಶೈಲಿ ರೋಗಗಳಿಂದ ಬಳಲುತ್ತಾ ಇದ್ದಾರೆ. ವಿಶೇಷವಾಗಿ ಜೀವನಶೈಲಿ ತೊಂದರೆಗಳಂದರೆ ಬಿ ಪಿ, ಶುಗರ್ ಸರ್ವೇ ಸಾಮಾನ್ಯವಾಗಿಬಿಟ್ಟದೆ. ಡಯಾಬಿಟಿಕ್ ಇದ್ದವರಿಗೇನು ಕಣ್ಣಿನ ತೊಂದರೆಗಳು ಭಾಳ, ಕಣ್ಣಿಗೆ ಸಾಕಷ್ಟು ಸವಾಲುಗಳನ್ನು ತಂದೊಡ್ಡುವಂಥ ಒಂದು ಸಾಧ್ಯತೆ ಇರ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಾವು ಕಣ್ಣಿನ ಕುರಿತಂತೆ ತುಂಬ ಜಾಗರೂಕತೆ ವಹಿಸಬೇಕಾದ ಅಗತ್ಯತೆ ಭಾಳ ಅದ. ಕಣ್ಣಿನ ಕುರಿತಂತೆ ಏನೇನು ಕಾಳಜಿ ತೆಗೆದುಕೊಳ್ಬೇಕು ಅಂದರೆ ಮುಖ್ಯವಾಗಿ ಕಣ್ಣು ಹೆಂಗೆ ಅದು ತಯಾರಾಗಿದೆ, ಕಣ್ಣಿನ ಒಂದು ಅವಯವಗಳು ಯಾವ ಥರ ಇದೆ, ಒಂದೊಂದು ಬೇರೆ ಬೇರೆ ಅಂಗಗಳು ಬರ್ತವೆ, ಅವು ಹೆಂಗೆ ಕೆಲಸ ಮಾಡ್ತವೆ, ಕಾರ್ನೆ ಇರ್ಬೋದು ಅಥವಾ ಕಣ್ಣಿನ ಹಿಂದ್ಗಡೆ ಇರುವಂತಹ ನರತಂತುಗಳು, ಆಪ್ಟಿಕ್ ಫೈಬರ್ ಅಂತೇಳಿ ಫೈಬರ್ಗಳು ಇರ್ಬೋದು, ಆಮೇಲೆ ಮಸೂರ, ಮತ್ತು ಅದು ಪ್ರತಿಫಲನ ಆಗಿ ಮೆದುಳಿನ ಜೊತೆಗೆ ತನ್ನ ಒಂದು ಸಂಪರ್ಕವನ್ನು ಹೆಂಗೆ ಪಡ್ಕೊಂಡಿರ್ತದೆ, ಇವೆಲ್ಲ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದಾಗ ಈ ಕಣ್ಣಿನ ಒಂದು ತೊಂದರೆಗಳ ಲಕ್ಷಣವನ್ನು ನಾವು ಬೇಗನೆ ಕಂಡುಹಿಡಬೇಕು ಮತ್ತು ಅವಕ್ಕೆ ಪರಿಹಾರವನ್ನು ಸೂಚಿಸುವ ನಿಟ್ಟಿನೊಳಗೆ ತಜ್ಞ ವೈದ್ಯರ ಸಹಕಾರ ತೆಗೆದುಕೊಳ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ರಾಯಣ್ಣವರ್ ಅವರಿದ್ದಾರೆ. ಅವರು ಅಗರ್ವಾಲ್ ಆಸ್ಪತ್ರೆಯ ಜನಪ್ರಿಯ ವೈದ್ಯರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚೇತನ್ ರಾಯಣ್ಣವರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚೇತನ್ ಅವರೇ.
5: ನಮಸ್ತೆ ಸರ್.
4: ಡಾಕ್ಟರ್ ಚೇತನ್ ಅವರೇ, ಆರಂಭದೊಳಗೆ ಕಣ್ಣು ಎಷ್ಟು ಅವಶ್ಯವಾಗಿದೆ, ಕಣ್ಣಿನ ಒಂದು ಆರೋಗ್ಯದ ಲಕ್ಷ್ಯ ನಾವು ಎಷ್ಟು ವಹಿಸಬೇಕಾಗ್ತದೆ, ಈ ಕುರಿತಂತೆ ಆರಂಭಿಕ ಮಾತುಗಳನ್ನು ಹೇಳ್ಬೋದಾ?
5: ಕಣ್ಣು, ಐಸ್ ಆರ್ ದ ವಿಂಡೋ ಟು ದ ಸೋಲ್ ಅಂಡ್ ದ ವರ್ಲ್ಡ್, ಹಿಂಗೆ ಹೇಳ್ಬೋದು. ಅಂದರೆ ಕಣ್ಣಂದರೆ ಅದು ಕಿಟಕಿ ಆಗ್ಬೋದು, ಅದರಿಂದ ನಾವು ಮುಂದೆ ಜಗತ್ತನ್ನು ನೋಡ್ಬೋದು, ತಮ್ಮೊಳಗೇನು ವಿಕೆನ್ಸಿ ನೋಡ್ಬೋದು.
4: ಈಗ ಕಣ್ಣು ಹೆಂಗಿರ್ತದೆ ಅಂದ್ರೆ ಹೇಳ್ರಲ್ಲ, ಅಂದರೆ ಕಣ್ಣಿನ ಒಳಗಿನ ಅಂಗಗಳು ಯಾವ್ಯಾವು, ಏನೇನು ಅಂಗಗಳ ಜೊತೆಗೆ ಕಣ್ಣು ಆಗಿರ್ತದೆ, ಕಣ್ಣು ಹೇಗೆ ಬೆಳಕಿನ ಪ್ರತಿಫಲನವನ್ನು ಗುರುತಿಡಿದು ಆ ಒಂದು ಚಿತ್ರವನ್ನು ಕಂಡುಹಿಡಿತದೆ, ಅದರದೊಂದು ವೈಜ್ಞಾನಿಕ ಹಿನ್ನೆಲೆ ಹೇಳ್ಬೋದಾ ಡಾಕ್ಟರ್ ಚೇತನ್?
5: ಕಣ್ಣಲ್ಲಿ ಮುಖ್ಯವಾದ ಮುಂದಿನ ಭಾಗದಲ್ಲಿ ಇರೋದು ಕಾರ್ನಿಯಾ ಅಂತಾರೆ ಸರ್, ಅದು ಪಾರದರ್ಶಕ ಭಾಗ ಇರುತ್ತದೆ. ಅದರ ಹಿಂದ್ಗಡೆ ಇರೋದು ಐರಿಸ್, ಐರಿಸ್ ಅಂದ್ರೆ ಅದು ವರ್ಣಪಟಲ, ಅದರಿಂದ ಕಣ್ಣಿಗೆ ಬಣ್ಣ ಬರೋದು, ಅದು ಒಂದು ಪಾರ್ಟ್ ಪಟಲ ಅಂತಾರೆ. ಐರಿಸ್ ಮಾಡೋದು ಒಂದು ಪ್ಯೂಪಿಲ್ ಅಂತ, ಪಾಪ, ಕಣ್ಣಿನ ಪಾಪ, ಪಾಪ ಅಂತಾರೆ. ಅದು ಬೆಳಕನ್ನು ಕಂಟ್ರೋಲ್ ಮಾಡುತ್ತದೆ, ಎಷ್ಟು ಬೆಳಕು ಕಣ್ಣ ಮೇಲೆ ಬೀಳಬೇಕು, ನರದ ಮೇಲೆ ಕಾರ್ನಿಯಾಯಿಂದ ಮುಂದೆ ಬಂದು ನರದ ಲೆನ್ಸ್ ಮೇಲೆ ಬಿದ್ದು ಆಮೇಲೆ ರೆಟಿನಾ, ಕಣ್ಣಿನ ರೆಟಿನಾ ಅಕ್ಷಯ ಪಟಲ್, ಅದರ ಮೇಲೆ ಬೀಳಬೇಕಂದ್ರೂ ಕಂಟ್ರೋಲ್ ಮಾಡುತ್ತದೆ ಪ್ಯೂಪಿಲ್. ಅದ್ರ ಹಿಂದ್ಗಡೆ ಇರೋದು ಕಣ್ಣಿನ

0: ಮಸೂರ್ ಅಂದ್ರೆ ಲೆನ್ಸ್, ಅದು ಬೆಳಕನ್ನು ದೃಷ್ಟಿ ಫೋಕಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತದೆ. ದೂರದೃಷ್ಟಿ ಸಮೀಪ ದೃಷ್ಟಿಗೆ ಫೋಕಸ್ ಲೈಟ್, ಸೂರ್ಯ ಬೆಳಕನ್ನು ಕಣ್ಣಿನ ನರದ ಮೇಲೆ ಫೋಕಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಅದರ ಹಿಂದ್ಗಡೆ ಇರೋದು ಒಂದು ವಿಟ್ರಿಯಸ್ ಅಂದ್ರೆ ಜೆಲ್ ಇರುತ್ತದೆ, ಅದು ಅದರ ಹಿಂದ್ಗಡೆ ಮೇನ್ ಅಂದ್ರೆ ಅದು ರೆಟಿನಾ ಅಂತಾರೆ, ಕಣ್ಣಿನ ನರ. ರೆಟಿನಾ ಫೈಬರ್ಸ್ ಗುಂಪಾಗಿ ಒಂದು ಆಪ್ಟಿಕ್ ನರ್ವ್ ಅಂತ, ಕಣ್ಣಿನ ಆಪ್ಟಿಕ್ ನರ್ವ್ ಫೈಬರ್ ಅಂದಿರಲ್ಲ ಅದು ಮಾಡುತ್ತದೆ. ಸೊ ಎರಡು ಕಣ್ಣಲ್ಲಿ ಎರಡು ರೆಟಿನಾ ಮತ್ತು ಆಪ್ಟಿಕ್ ನರ್ವ್ ಫೈಬರ್ ಇರುತ್ತದೆ. ಸೊ ಅದು ಕನೆಕ್ಷನ್ ಎರಡು ಕೂಡಿ ಹಿಂದ ಮೆದುಳಿಗೆ ಹೋಗಿ ವಿಜುವಲ್ ಕಾರ್ಟೆಕ್ಸ್ ಹೋಗಿ ಆಕ್ಸಿಪಿಟಲ್ ಲೋಬ್ಗೆ ಹೋಗಿ ಕನೆಕ್ಟ್ ಆಗುತ್ತದೆ.
1: ಈಗ ಸ್ಯಾಲಿಸ್ಕೆ ಬಾಸ್ ಚಸ್ಮಾ ಅಂತಾರೆ, ಅಂದ್ರೆ 40 ವರ್ಷದ ನಂತರ ನಿಮ್ಗೆ ಚಸ್ಮಾ ಬಂದೇ ಬರ್ತದೆ ಅಂತಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ದೂರದೃಷ್ಟಿ ಸಮೀಪ ದೃಷ್ಟಿ, ಕೆಲವೊಬ್ಬರಿಗೆ ದೂರದ ವಸ್ತುಗಳು ಕಾಣೋದಿಲ್ಲ, ಕೆಲವೊಬ್ಬರಿಗೆ ಓದ್ಲಿಕ್ಕೂ ಬರೋದಿಲ್ಲ, ಚಸ್ಮಾ ಹಾಕ್ತಾನೆ ಅಂದ್ರೆ ಏನಿದು ಕಣ್ಣಿನ ತೊಂದರೆಗಳು ಹೀಗೆ ಬೇರೆ ಬೇರೆ ತರನಾಗಿ ಬರ್ತಾವಲ್ಲ, ಇವುಗಳನ್ನು ವಿವರಣೆ ಮಾಡಬಹುದಾ? ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ತೊಂದರೆ.
0: ಸಮೀಪ ದೃಷ್ಟಿ ಅಂದ್ರೆ 40 ವರ್ಷ ಆದ್ಮೇಲೆ ಎಲ್ಲರಿಗೂ ಬರೋದು ಅದು ಚಸ್ಮಾ ಸರ್. ಅದು ಎದಕ್ಕೆ ಅಂದ್ರೆ ಈಗ ಫೋಕಸ್ ಮಾಡೋ ಶಕ್ತಿ ಕಣ್ಣಿಗೆ ಇರುತ್ತದೆ ಸಣ್ಣ ವಯಸ್ಸಲ್ಲಿ, 35-38 ವಯಸ್ಸು ಒಳಗೆ ಫೋಕಸ್ ಮಾಡಬಹುದು. ಅದಕ್ಕೆ ಅಕೊಮೊಡೇಷನ್ ಅಂತೇವೆ, ಅಕೊಮೊಡೇಷನ್. ಅದರಿಂದ ಕಣ್ಣಿನ ಇದು ಲೆನ್ಸ್ ಏನಂತಾರಲ್ಲ ಅದು ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಸಿಲಿಯರಿ ಫೈಬರ್ಸ್ ಇರ್ತಾವ, ಅದು ಜೂಮ್ ಇನ್ ಜೂಮ್ ಔಟ್ ಮಾಡಕ್ಕೆ ಹೆಂಗ್ ಕ್ಯಾಮರಾ ಇರ್ತದಲ್ಲ ಹಂಗ್ ಫೋಕಸ್ ಮಾಡಬಹುದು. ಸೊ ಅದು ಶಕ್ತಿ 40 ವರ್ಷ ಆದ್ಮೇಲೆ ಹೋಗ್ಬಿಡುತ್ತದೆ. ಸೊ ಅದರಿಂದ ನಾವು ಪ್ಲಸ್ ಪವರ್ ಕೊಡಬೇಕಾಗುತ್ತದೆ 40 ವರ್ಷ ಆದ್ಮೇಲೆ. 40 ಕೆ ವಾಟ್ಸ್ ಅಂತಿರಲ್ಲ, ಸೊ ಪ್ಲಸ್ ಪವರ್ ಎಲ್ಲರಿಗೂ ಬರುತ್ತದೆ. ಅದು ಎಲ್ಲರಿಗೂ 40 ವರ್ಷ ಆದ್ಮೇಲೆ ಚಸ್ಮಾ ಬರೋದು, ಅದೇ ಪ್ರೆಸ್ ಬಯೋಪಿಯಾ ಅಂತೇವೆ ಅದಕ್ಕೆ. ಎರಡನೇದಂದ್ರು ಮೋಸ್ಟ್ ಕಾಮನ್ ಎಲ್ಲಕ್ಕಿಂತ ಸಹಜವಾಗಿ ಬರೋದು ಅಂದ್ರೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. ಅಂದ್ರೆ ಮಯೋಪಿಯಾ ಅಂದ್ರೆ ಮೈನಸ್ ಪವರ್ ಚಸ್ಮಾ, ದೂರದೃಷ್ಟಿ ಕಾಣೋದಿಲ್ಲ, ದೂರದ ಕಾಣಂಗಿಲ್ಲ. ಆಮೇಲೆ ಹೈಪರ್ಮೆಟ್ರೋಪಿಯಾ ಅಂದ್ರೆ ಸಮೀಪದ ಕಾಣೋದಿಲ್ಲ.
1: ಅವುಗಳಿಗೆ ವೈದ್ಯರ ತಪಾಸಣೆ ಮಾಡಿ ಚಸ್ಮಾ ತಗೋಬೇಕು,
0: ಚಸ್ಮಾ ತಗೋಬೇಕಾಗ್ತದೆ.
1: ಡಾಕ್ಟರ್ ಚೇತನ್ ರಾಯಣ್ಣವರವ್ರೆ, ಸಾಕಷ್ಟು ಸಾಮಾಜಿಕ ಜಾಲತಾಣಗಳ ಕಾಲ, ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲೆಲ್ಲ ಮೊಬೈಲ್ ಇರ್ತಾವೆ, ಬಹಳ ಹತ್ತಿರ ಇಟ್ಕೊಂಡು ಬೆಳಕನ್ನ ಪ್ರತಿಫಲನ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ತರ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಬಣ್ಣದ ಚಿತ್ರಗಳನ್ನ ನೋಡ್ಲಿಕ್ಕೆ ಮಕ್ಕಳು ಬಹಳ ಆಸಕ್ತಿ ಪಡ್ತಾವೆ. ಈ ಸಣ್ಣ ವಯಸ್ಸಿನೊಳಗೆ ಈ ತರ ಬೆಳಕಿಗೆ ಮಕ್ಕಳು ಎಕ್ಸ್ಪೋಸ್ ಆದ್ರೆ ಮಕ್ಕಳ ಒಂದು ದೃಷ್ಟಿಗೆ ತೊಂದರೆ ಆಗುತ್ತೆ ಹೇಗೆ?
0: ಅದರಿಂದ ತೊಂದರೆ ಆಗೋದಂದ್ರೆ ಅವ್ರದ್ದು ಸಮೀಪ ಕೆಲಸ, ನಿಯರ್ ವರ್ಕ್ ಜಾಸ್ತಿ ಆಯ್ತಂದ್ರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆಯ್ತಂದ್ರೆ ಅವ್ರಿಗೆ ಚಸ್ಮಾ ನಂಬರ್ ಅಸ್ಟಿಗ್ಮ್ಯಾಟಿಸಮ್ ಆಗೋದು, ಮಯೋಪಿಯಾ ಆಗೋದು, ಚಸ್ಮಾ ನಂಬರ್ ಬರೋದು ಬಹಳ ಸಹಜ ಆಗುತ್ತದೆ. ಚಿಕ್ಕ ವಯಸ್ಸಲ್ಲಿಯೇ ಜಾಸ್ತಿ ಚಸ್ಮಾ ನಂಬರ್ ಬರಬಹುದು, ಏಕಂದ್ರೆ ಸಣ್ಣ ವಯಸ್ಸಲ್ಲಿ ಅವರು ಬಹಳ ಸಮಯ ಮನೆಯಲ್ಲಿ ಇದ್ರೆ ಅವ್ರದ್ದು ದೂರದ ನೋಡೋದು ಸಮಯ ಕಡಿಮೆ ಆಗುತ್ತದೆ. ಮನೆಯಲ್ಲಿದ್ರೆ ಸಮೀಪ ನೋಡಿ ನಿಯರ್ ವರ್ಕ್ ಕೆಲಸ ಜಾಸ್ತಿ ಆಗಿ ಅದರಿಂದ ಕಣ್ಣು ಬೆಳೆಯೋದು ಕಷ್ಟ ಆಗ್ತದೆ. ಅದರಿಂದ ಅವ್ರಿಗೆ ಚಸ್ಮಾ ನಂಬರ್ ಬರಬಹುದು ಸರ್, ಬಹಳ ಸಹಜ ಆಗಿದೆ. 100ನಲ್ಲಿ 50% ಮೇಲೆ ಮಕ್ಕಳಿಗೆ ಈಗ ಚಸ್ಮಾ ಬಂದಿದೆ.
1: ಈಗ ಇನ್ನೊಂದ್ರಿ, ದೊಡ್ಡವ್ರಿಗೆ ಆಯ್ತು ಸಣ್ಣವ್ರಿಗೆ ಆಯ್ತು, ಇವತ್ತು ಏನಾಗಿದ್ರಿ, ಸಕ್ಕರೆ ರೋಗ ಅನ್ನೋದು ಒಂಥರ ಭೂತ ತರ, ಭಾರತ ಸಕ್ಕರೆ ರೋಗದ ರಾಜಧಾನಿ ಅಂತ.
0: ರಾಜಧಾನಿ
1: ಈ ಸಕ್ಕರೆ ರೋಗ ಇದ್ದವ್ರಿಗೆ ಕಣ್ಣಿನ ತೊಂದರೆನೂ ಬಹಳ ಇರ್ತದೆ ಅಂತ ಕೇಳೇನ್ರಿ. ಅಂದ್ರೆ ಈ ಸಕ್ಕರೆ ರೋಗಕ್ಕೂ ಮತ್ತೆ ಈ ಕಣ್ಣಿನ ತೊಂದರೆಗೂ ಏನು ಸಂಬಂಧ?
0: ಸಕ್ಕರೆ ರೋಗದಿಂದ ಸರ್ ಹೊಸ ರಕ್ತ ಬ್ಲಡ್ ವೆಸಲ್ಸ್ ಅಂತಾರೆ, ರಕ್ತ ನಾಡಿ ಹೊಸದಾಗಿ ಬಂದು ಬಿಡುತ್ತದೆ ಕಣ್ಣಿನ ಅಕ್ಷಿಪಟಲ, ರೆಟಿನಾ ಅಂತಾರಲ್ಲ ಅದ್ರ ಮೇಲೆ ಹೊಸದಾಗಿ ಬ್ಲಡ್ ವೆಸಲ್ ರಕ್ತ ನಾಡಿ ಬಂದ್ಬಿಡುತ್ತದೆ ಹೊಸದಾಗಿ. ಅದರಿಂದ ಏನು ಅವು ಬಹಳ ವೀಕ್ ಇರ್ತವೆ, ಗಟ್ಟಿ ಇರೋದಿಲ್ಲ ಅವು, ಯಾವಾಗೂ ಒಡಿಬಹುದು. ಅದರಿಂದ ಡಯಾಬಿಟಿಕ್ ರೆಟಿನೋಪತಿ ಅಂತಾರೆ, ಅದರಿಂದ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು, ರಕ್ತ ಸ್ತ್ರಾವ ಆಗ್ಬೋದು, ಅದರಿಂದ ದೃಷ್ಟಿ ಕಡಿಮೆ ಆಗ್ಬೋದು. ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಆಗ್ತದೆ, ಅಂದ್ರೆ ಕಣ್ಣಿನ ನರದ ಮ್ಯಾಕ್ಯುಲಾ ಸೆಂಟರ್ ರೆಟಿನಾನಲ್ಲಿ ಮೇನ್ ಮೇಜರ್ ಪಾರ್ಟ್ ಮೇನ್ ಇರೋದಂದ್ರೆ ಮ್ಯಾಕ್ಯುಲಾ ಅಂತಾರೆ, ನೋಡೋದ ದೃಷ್ಟಿ ನೋಡೋದು ಜಾಗ, ಅದಕ್ಕೆ ಬಾವ್ ಬಂದ್ಬಿಡುತ್ತದೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದ. ಸೊ ಅದರಿಂದ ಈಗ ಒಂದೊಂದ್ಸಲ ಪೇಷಂಟ್ ಬರುತ್ತದೆ, 40 ವರ್ಷಕ್ಕೆ ಅವ್ರಿಗೆ ಡಯಾಬಿಟಿಸ್ ಇರುತ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೆ 40 ವರ್ಷನಾಗ ಒಳಗೆ ಚೆಕಪ್ ಮಾಡಕ್ ಬಂದಾಗ ಅವ್ರಿಗೆ ಡಯಾಬಿಟಿಕ್ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ನೋಡ್ಬೋದು ನಾವು, ಅವ್ರ ಪ್ರಾಲಿಫರೇಟಿವ್. ಸೊ ಆ ಡಯಾಬಿಟಿಕ್ ಪೇಷಂಟ್ಗೆ ನೋವು ಇರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಶುಗರ್ ಜಾಸ್ತಿ ಇದೆ ಅಂತ, ಅದು ಗೊತ್ತಿರೋದಿಲ್ಲ, ಸಮೀಪ ಕಾಣ್ತಾ ಇಲ್ಲ ಅಂತ ನಾರ್ಮಲ್ ತಪಾಸಣೆ ಮಾಡಕ್ ಬಂದಿರ್ತಾರೆ. ಸೊ ಅದರಲ್ಲಿ ನಾವು ಕಣ್ಣು ತಪಾಸಣೆ ಮಾಡಿದಾಗ ಅವ್ರು ನಮಗ್ ಗುರುತಾಗಿ ನಿಮ್ ಶುಗರ್ ಇದೆ ನೋಡಿ ಅಂತ ನಾವು ಅವಾಗ ಹೇಳ್ತೀವಿ ಪೇಷಂಟ್ಗೆ, ನಿಮ್ ಶುಗರ್ ಇದೆ ಚೆಕ್ ಮಾಡಿಸ್ರಿ, ಮತ್ತ ಈ ಡಯಾಬಿಟಿಕ್ ರೆಟಿನೋಪತಿ ಇತ್ತಂದ್ರೆ ನಾವು ಅದಕ್ಕೆ ಮುಂದಿಂದ ಟ್ರೀಟ್ಮೆಂಟು ಚಾಲು ಮಾಡ್ತೀವಿ, ಅದ್ರ ಜೊತೆ ಶುಗರ್ ಟ್ರೀಟ್ಮೆಂಟು ಫಿಸಿಷಿಯನ್ ಜೊತೆ ಹಾಗೂ ಡಯಾಬಿಟಾಲಜಿ ಜೊತೆ ಶುರು ಮಾಡ್ಲಿಬೇಕಾಗುತ್ತೆ.
1: ಡಾಕ್ಟರ್ ಚೇತನ್ ರಾಯಣ್ಣ ಅವರವ್ರೆ, ಯಾವಾಗ್ಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಈಗ ಒಟ್ಟಾರೆ ಕಣ್ಣಿನ ಒಂದು ಯಾವುದೇ ತೊಂದರೆಗಳನ್ನ ಮೊದಲೇ ಅನ್ಲಕ್ಷಿಸಿ ಬೇಗನೆ ನಾವು ಚಿಕಿತ್ಸೆ ಮಾಡಿಕೊಂಡ್ರೆ ಖಂಡಿತವಾಗಿ ಕಣ್ಣಿಗೆ ಒಳ್ಳೇದಾಗ್ತದೆ ಮತ್ತ ಉತ್ತಮ ದೃಷ್ಟಿಯನ್ನು ನಾವು ಉಳಿಸ್ಕೋಬಹುದು. ಆ ನಿಟ್ಟಿನೊಳಗೆ ಏನೇನು ಕಾಳಜಿಗಳನ್ನ ತಗೊಳ್ಬೇಕು ಮತ್ತೆ ತಜ್ಞ ವೈದ್ಯರ ತಪಾಸಣೆ ಅವಶ್ಯಕತೆ ಇದೆ ಅಂತೀರಾ ಆಗಿಂದಾಗೆ?
0: ಹೌದು ಸರ್, ಮಂಜು ಕಾಣೋದು, ಕಣ್ಣಲ್ಲಿ ನೀರು ಬರೋದು, ದೃಷ್ಟಿ ಕಡಿಮೆ ಆಗೋದು, ಕಣ್ ಕೆಂಪಾಗೋದು, ಓದ್ಲಿಕ್ಕೆ ಕಷ್ಟ ಆಗೋದು, ದೂರದೃಷ್ಟಿ ಕಡಿಮೆ ಆಗೋದು, ಹಿಂಗೇನು ಸಮಸ್ಯೆ ಇದ್ರೆ ತಕ್ಷಣ ಬಂದು ಕಣ್ಣಿನ ತಪಾಸಣೆ ಒಂದ್ಸಲ ಆಗ್ಲೇಬೇಕು. 40 ವರ್ಷ

0: ಆದ್ಮೇಲೆ ವರ್ಷದಲ್ಲಿ ಒಂದ್ಸಲ ಆಗ್ಲೇಬೇಕು. ಡಯಾಬಿಟಿಸ್ ಇದ್ರೆ 6 ತಿಂಗಳಿಗೆ ಒಂದ್ಸಲ ಕಣ್ಣಿನ ತಪಾಸಣೆ ಆಗ್ಲೇಬೇಕು. ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಹೇಳ್ತಾರೆ ಕಾಣ್ತಾ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ನೋಟ್ಬುಕ್ ಅಲ್ಲಿ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಸರಿ ಓದ್ತಾ ಇಲ್ಲ, ಮಾರ್ಕ್ಸ್ ಕಡಿಮೆ ಬಂದ್ರೆ ಅಮ್ಮ ಅಪ್ಪ ಅದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಸೊ ಆದ ತಕ್ಷಣ ತಪಾಸಣೆ ಮಾಡಬೇಕು, ಚಸ್ಮಾ ಇದ್ರೆ ಚಸ್ಮಾ ಟ್ರೀಟ್ಮೆಂಟ್ ಚಾಲು ಮಾಡಬೇಕು.
1: ಅಂದ್ರೆ ಎಷ್ಟೋ ಸಾರಿ ನಮ್ಮ ಪಾಲಕರಿಗೆ ಮಕ್ಕಳಿಗೆ ಬೋರ್ಡ್ ಸರಿ ಕಾಣೋದಿಲ್ಲ ಅಂತ ಕಣ್ಣಿನ ತೊಂದರೆ ಗೊತ್ತಿರೋದಿಲ್ಲ, ಅವ್ರ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಗೊತ್ತಾಗ್ತದೆ. ಅದಕ್ಕೆ ತಪಾಸಣೆ ಮಾಡೋದು ರೂಢಿ ಮಾಡಬೇಕು,
0: ತಪಾಸಣೆ ಮಾಡ್ಲಿಕ್ಕೆ ಬರಬೇಕು, ಕೊಡಬೇಕು. ಪೇರೆಂಟ್ಸ್ ಅವರು ಚಸ್ಮಾ ಕೊಡ್ಲಿಕ್ಕೆ ತಪಾಸಣೆ ಕರ್ಕೊಂಡು ಬರ್ಲಿಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ಚಸ್ಮಾ ಇದೆ ಅಂತ ಹೇಳಿದ್ರು ತಗೊಳಕ್ಕೆ, ಮಗುವಿಗೆ ಚಸ್ಮಾ ಬಂದಿದೆ ಅಂತ ಅದಕ್ಕೆ ಚಸ್ಮಾ ಬೇಕಾ ಈ ವಯಸ್ಸಿಗೆ ಅಂತ ಕೊಡ್ಲಕ್ಕೂ ಅವ್ರಿಗೆ
1: ಹಿಂದರಿತಾರೆ.
0: ಈಗ ಚಸ್ಮಾ ಬಂದಿದೆ ಅಂದ್ರೆ ಆ ಟೈಮ್ನಲ್ಲಿ ಚಸ್ಮಾ ಕೊಡ್ಲಿಲ್ಲ ಅಂದ್ರೆ ನರ ವೀಕ್ ಆಗ್ಬಿಡುತ್ತದೆ, ಅಂದ್ರೆ ಸುಸ್ತಾಗ್ಬಿಡುತ್ತದೆ, ಅದ ಎಂಬ್ಲಯೋಪಿ ಅಂತೀವಿ. ಇನ್ನೊಂದು ಸ್ವಲ್ಪ ಒಂದು ವರ್ಷ 2 ವರ್ಷ ಆದ್ಮೇಲೆ ಬಂದು ತಪಾಸಣೆ ಮಾಡಿ ಅವಾಗ ಚಸ್ಮಾ ಕೊಟ್ರೂ ದೃಷ್ಟಿ ಅಷ್ಟು ಇಂಪ್ರೂವ್ಮೆಂಟ್ ಇರೋದಿಲ್ಲ.
1: ಅದಕ್ಕೆ ಯಾವಾಗಲೂ ಕೂಡ ನಾವು ಕಳಿಸಬೇಕಾದ ಮಕ್ಕಳಿಗೆ ಕಣ್ಣಿನ ತೊಂದರೆ ಇದ್ರೆ ಅದನ್ನ ಯಾವುದೋ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದು ಬೇಡ, ಕಾಳಜಿ ವಹಿಸಿ ಮಕ್ಕಳಿಗೆ ಸೂಕ್ತ ತಪಾಸಣೆ ಮಾಡಿ ಅವರಿಗೆ ಕನ್ನಡಕ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಕನ್ನಡಕ ಹಾಕೊಳ್ಳೋದು ನಮ್ಮ ಮರ್ಯಾದೆಗೇನು ತೊಂದರೆ ಇಲ್ಲ, ಯಾಕಂದರೆ ಮಕ್ಕಳ ಕಣ್ಣಿನ ಆರೋಗ್ಯ ಭಾಳ ಮುಖ್ಯ. ಅದಕ್ಕೆ ಎಲ್ಲ ಪಾಲಕರಿಗೂ ವಿನಂತಿ ಅಂದರೆ ಮಕ್ಕಳಿಗೆ ಏನಾದರೂ ಕಣ್ಣಿನ ತೊಂದರೆ ಇದ್ದರೆ ಖಂಡಿತವಾಗಿ ತಪಾಸಣೆ ಮಾಡಿ ಅವರಿಗೆ ಒಂದು ಕನ್ನಡಕ ಹಾಕುವಂಥದ್ದು ಅಥವಾ ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ಖಂಡಿತ ಮಾಡಿಸಿ ಉತ್ತಮವಾದ ದೃಷ್ಟಿಯನ್ನು ಮಗು ಸಿಗುವಂಗಾಗಲಿ. ಮುಂದೆ ಸಾಕಷ್ಟು ಇವತ್ತು ಸ್ಪರ್ಧಾತ್ಮಕ ಯುಗ ಅದ, ಅವ್ರು ಚಲೋ ಓದ್ಬೇಕು ಚಲೋ ಮಾಡಬೇಕು ಅಂತಂದ್ರೆ ಅವರು ಕಣ್ಣಿನ ದೃಷ್ಟಿ ಚಲೋ ಇರಬೇಕು. ಅದಕ್ಕೆ ನಾವೆಲ್ಲ ಕಾಣಿಕೆ ಕೊಡೋಣ ಅಂತ ಹೇಳ್ತಾ, ಸಾಮಾನ್ಯವಾದವರು ಕೂಡ ವಿಶೇಷವಾಗಿ ಕಣ್ಣಿನ ತಪಾಸಣೆ ಮಾಡೋದನ್ನು ಡಾಕ್ಟರ್ ಹತ್ರ ಮಾಡಿಸಿ ರಕ್ತ ತಪಾಸಣೆ ಮಾಡೋದನ್ನು ಮಾಡಬೇಕು ಅಂದ್ರೆ ಒಟ್ಟಾರೆ ತಜ್ಞ ವೈದ್ಯರ ಆಪ್ಟೊಮಾಲಜಿಸ್ಟನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ಕೂಡ ಒಳ್ಳೆದಾಗ್ತದೆ ಅಂತ ಆಸೆ ಮಾಡ್ತಾ, ಡಾಕ್ಟರ್ ಚೇತನ್ ರಾಯಣ್ಣವರವ್ರೆ ವಿಸ್ತೃತವಾಗಿ ಕಣ್ಣಿನ ಸರ್ವೇ ಸಾಮಾನ್ಯವಾದ ಕಾಳಜಿಗಳು ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಕೆಲಸ ಹೆಂಗ್ ಮಾಡ್ತದೆ ಕಣ್ಣು ಅನ್ನೋದನ್ನು ಕೂಡ ವಿಸ್ತೃತವಾಗಿ ಹೇಳಿದ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು.
0: ಧನ್ಯವಾದಗಳು ಸರ್, ಥ್ಯಾಂಕ್ ಯು.

0: ಮಾಡಲಿ.
1: ಈ ವಾರದ ರಸಪ್ರಶ್ನೆ, 40 ವಯಸ್ಸಿನ ನಂತರ ಕಣ್ಣಿಗೆ ಕಾಡುವ ತೊಂದರೆಗಳು ಯಾವುವು? ಪ್ರಶ್ನೆ ಮತ್ತೊಮ್ಮೆ, 40 ವಯಸ್ಸಿನ ನಂತರ ಕಣ್ಣಿಗೆ ಕಾಡುವ ತೊಂದರೆಗಳು ಯಾವುವು?
2: ಇದುವರೆಗೆ ಜೀವನ ಬೆಳಕು ಸರಣಿ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಸಾಮಾನ್ಯ ತೊಂದರೆಗಳು ಹಾಗೂ ಚಿಕಿತ್ಸಾ ಕ್ರಮಗಳ ಕುರಿತು ಡಾಕ್ಟರ್ ಚೇತನ್ ರಾಯಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೇನ್, ಸಂಕಲನ ಸುಮಾ ಸುರೇಶ್.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
4: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
3: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
4: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
3: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
4: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
3: ಮೊಬೈಲ್ 9594924196.
5: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
3: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ

0: ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಆಕಾಶವಾಣಿ ಧಾರವಾಡ, ಈಗ ಸಮಯ 9:30:35. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
2: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ. ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
8: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999187.
1: ನಂದನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭಕ್ತ ಅಯ್ಯಪ್ಪ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ ಚಾಕಿ ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
3: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
4: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
4: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
3: ಮಕ್ಕಳ ಕನಸುಗಳು ಅರಳಿದಾಗ
4: ದೇಶದ ಭವಿಷ್ಯ ಬೆಳಗುತ್ತದೆ.
5: ಬಾಲ್ಯ ಉಳಿಸಿ ಭವಿಷ್ಯ ಬೆಳಗಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
8: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ

ನಂದೀಶ್ ಅವರ ಸಾಹಿತ್ಯಕ್ಕೆ ಗೀತೆ ಬರೆದು ನಂದೀಶ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಧ್ವನಿ ನೀಡಿದ್ದಾರೆ ಅರ್ಜುನ್ ಜನ್ಯ. ಚಿತ್ರ ಅಟೋರಾಜಾ.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

ನಂತರ ಕಾರ್ಯಕ್ರಮದ ಕೊನೆಯದಾಗಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 10:30:40. ಇದೀಗ ಭಾವಗೀತೆಗಳು.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.

0: ಹದಿನಾಲ್ಕರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
6: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಿವಮೊಗ್ಗ ಎಲ್ ವೇಣುಗೋಪಾಲ್ ಅವರು ಸ್ವರ ನೀಡಿರುವ ದಿನಕರ ದೇಸಾಯಿ ಅವರ ರಚನೆ.

0: ವಿವಿಧ ಕಲಾವಿದರ ಸ್ವರದಲ್ಲಿದ್ದ ಭಾವಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14th ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬಯಲುಹೊಂಗಲ್ ತಾಲೂಕಿನ ಬೆಣಚಿನ ಮರಡಿಯ ಪ್ರಕಾಶ್ ಬೈಲಪ್ಪ ತೋರಣಗಟ್ಟಿ ಮತ್ತು ಸಂಗಡಿಗರಿಂದ ಭಜನಾ ಪದ.

ಬೈಲಹೊಂಗಲ ತಾಲೂಕಿನ ಬೆಣಚಿನ ಮರಡಿಯ ಪ್ರಕಾಶ್ ಬೈಲಪ್ಪ ತೋರಣಗಟ್ಟಿ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬನವಾಸಿಯ ಗುಡ್ಡಪ್ಪಯ್ಯನ ಜೋಗಿ ಮತ್ತು ಮೇಳದವರಿಂದ ಕಿನ್ನರ ಜೋಗಿ ಪದ.

ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಮೇಳದವರಿಂದ ಕಿನ್ನರ ಜೋಗಿ ಪದ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ರೊಳ್ಳಿಯ ತಿಪ್ಪಣ್ಣ ಸಾಬಣ್ಣ ಭಜಂತ್ರಿ ಮತ್ತು ತಂಡದವರಿಂದ ಸಂಪ್ರದಾನಿ ವಾದನ ಎಂಟು ಮಾತ್ರ ತ್ರಿಪುಟತಾಳ ಚತುಶ್ರಜಾತಿ.

ರೊಳ್ಳಿಯ ತಿಪ್ಪಣ್ಣ ಸಾಬಣ್ಣ ಭಜಂತ್ರಿ ಮತ್ತು ತಂಡದವರಿಂದ ಸಂಪ್ರದಾಯ ವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

ಅದರ ಚಿಕಿತ್ಸೆ ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಪರ್ಶ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು. ಕೇಳಿ, ಮಂಡಿ ನೋವು ಹಾಗೂ ಅದರ ಚಿಕಿತ್ಸೆ ಈ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ನಮಗೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯವರು ಪ್ರಾಯೋಜಿಸಿದಂಥ ಕಾರ್ಯಕ್ರಮ. ಇವತ್ತಿನ ವಿಷಯ ಮಂಡಿ ನೋವು ಮತ್ತು ಅದರ ಚಿಕಿತ್ಸೆ. ಈ ವಿಷಯದ ಬಗ್ಗೆ ಮಾತನಾಡ್ತಾನೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಅವರು. ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಅವರು ಮೂಲತಃ ಮುಂಡಗೋಡದವರು. ಅವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ವೈದ್ಯಕೀಯ ವಿದ್ಯಾಭ್ಯಾಸವನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ಪೂರೈಸಿ ಪ್ರಸ್ತುತ ಬೆಂಗಳೂರಿನ ಆರ್ ನಗರದಲ್ಲಿರುವ ಸ್ಪರ್ಶ ಆಸ್ಪತ್ರೆಯಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ. ನಮಸ್ಕಾರ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿಯವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಇವತ್ತಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದರೆ ಮಂಡಿ ನೋವು ಇಲ್ಲದವರೇ ಇಲ್ಲ ಅಂತ ಹೇಳಿದರೆ ಆಶ್ಚರ್ಯದ ಮಾತಾಗಲಿಕ್ಕಿಲ್ಲ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಈ ಮಂಡಿ ನೋವು ಅನ್ನೋದು ಒಂದಿಲ್ಲ ಒಂದು ರೀತಿಯಲ್ಲಿ ಜನರನ್ನು ಕಾಡ್ತಾನೆ ಇದೆ. ಮಂಡಿ ನೋವು ಅಂದರೆ ಏನು, ನಮ್ಮ ಮಂಡಿ ಅಂದರೆ ನಮ್ಮ ನೀಸ್ ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತೀರಿ?
1: ಹಾಂ, ಮಂಡಿ ಒಂದು ಕಾಂಪ್ಲೆಕ್ಸ್ ಜಾಯಿಂಟ್ ಅಂತ ಹೇಳ್ಬೋದು ಮೇಡಮ್. ಅಲ್ಲಿ ಮೂರು ಬೋನ್ಗಳು ಇನ್ವಾಲ್ವ್ ಆಗ್ತವೆ. ಒಂದು ಥೈ ಬೋನ್, ಅದಕ್ಕೆ ಫೀಮರ್ ಅಂತೀವಿ. ಇನ್ನೊಂದು ಕಾಲಿನ ಮೂಳೆ, ಅದಕ್ಕೆ ಟಿಬಿಯಾ ಅಂತೀವಿ. ಮುಂದಗಡೆ ಮಂಡಿ ಚಿಪ್ಪು, ಅದಕ್ಕೆ ಪಟೆಲ್ಲ ಅಂತೀವಿ. ಸೊ ಇದರಲ್ಲಿ ಎರಡು ಜಾಯಿಂಟ್ ಬರುತ್ತೆ, ತೊಡೆದ ಮೂಳೆ ಮತ್ತು ಕಾಲಿನ ಮೂಳೆ ನಡುವೆ ಒಂದು ಜಾಯಿಂಟು, ಟಿಬಿಯೋ ಫಿಮೊರಲ್ ಜಾಯಿಂಟ್ ಅಂತೀವಿ, ಇನ್ನೊಂದು ಪಟೆಲ್ಲೋ ಫಿಮೊರಲ್ ಅಂತ ಹೇಳ್ತೀವಿ. ಸೊ ಈ ಮೂರು ಜಾಯಿಂಟ್ ಇನ್ವಾಲ್ಡ್ ಜೊತೆಗೆ ಸುಮಾರು ಲಿಗಮೆಂಟ್ಸ್ ಕೂಡ ಅಲ್ಲಿ ಇರುತ್ತೆ ಮೇಡಮ್. ಈಗ ಆ್ಯಂಟೀರಿಯರ್ ಕ್ರೂಷಿಯೇಟ್, ACL ಅಂತ ಹೇಳ್ತಾರೆ, PCL ಅಂತ ಹೇಳ್ತಾರೆ, ಮೆನಿಸ್ಕಸ್ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಸ್ಟ್ರಕ್ಚರ್ಸ್ ಇನ್ವಾಲ್ವ್ ಇರೋದ್ರಿಂದ ಒಂದು, ಎರಡನೇದಾಗಿ ಅದು ಇಡೀ ಬಾಡಿ ವೇಟನ್ನು ತಡ್ಕೊಳುತ್ತೆ. ಇದರಿಂದ ಇಂಜುರೀಸ್ ಜಾಸ್ತಿ, ಪ್ಲಸ್ ಅದ್ರ ರಿಲೇಟೆಡ್ ಕಂಡೀಷನ್ಸ್, ಡಿಸೀಸಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಅದರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಹೀಗಾಗಿ ನಿಮಗೆ ಎಲ್ಲ ಜಾಯಿಂಟ್ ಕಂಪೇರ್ ಮಾಡಿದಾಗ ಮಂಡಿ ನೋವು ಜಾಸ್ತಿ ಕಾಣೋದು ನೋಡ್ಬೋದು ನಾವು ಜನರಲ್ಲಿ.
0: ಅಂದರೆ ಯಾವ ವ್ಯಕ್ತಿ ಅಧಿಕ ತೂಕವನ್ನು ಹೊಂದಿರ್ತಾರೆ ಅವರಿಗೆ ಈ ಮಂಡಿ ನೋವು ಸರ್ವೇ ಸಾಮಾನ್ಯ ಅಂತ ತಾವು ಹೇಳ್ತೀರಿ?
1: ಹೌದು ಹೌದು ಮೇಡಮ್, 100%.
0: ಆದರೆ ಎಷ್ಟೋ ಸಂದರ್ಭದಲ್ಲಿ ದೇಹದಿಂದ ಸಣ್ಣಕ್ಕಿರ್ತಾರೆ, ತೆಳು ಶರೀರವನ್ನು ಹೊಂದಿರ್ತಾರೆ, ಅವ್ರಿಗೂ ಕೂಡ ಈ ಮಂಡಿ ನೋವು ಕಂಡು ಬರ್ತಾ ಇರ್ತದೆ.
1: ಹೌದು,
0: ಅಂದರೆ ಅದು ನಾವು ಈ ಸಾಮಾನ್ಯ ಭಾಷೆಯಲ್ಲಿ ವೇರ್ ಆ್ಯಂಡ್ ಟೇರ್ ಅಂತೀವಿ. ನಮ್ಮ ಜೀವನ ಶೈಲಿ ಒಳಗೆ ಹೆಂಗೆಂಗೆ ಬಳಸಿರ್ತೀವಿ ಅದರಿಂದ ಕೂಡ ಈ ನೋವು ಬರ್ಬೋದು ಅಂತ ಹೇಳ್ತೀರಾ?
1: ಹೌದು ಮೇಡಮ್. ಈಗ ಹೆಂಗಿದೆ ಅಂದರೆ ನಾವು ಶರೀರ ಒಂದು ಏಜ್ ಆದಮೇಲೆ ಹಿಂಗೆ ಕೂದಲು ಬೆಳಗಾಗತ್ತೆ, ಚರ್ಮದಲ್ಲಿ ಒಂದು ಸುಕ್ಕು ಕಾಣ್ತೀವಿ, ಅದೇ ಥರ ನಮ್ಮ ಜಾಯಿಂಟ್ಸಲ್ಲಿ ಕೂಡ ಏಜ್ ರಿಲೇಟೆಡ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇಟ್ ಆಲ್ ಸ್ಟಾರ್ಟ್ಸ್ ಆಫ್ಟರ್ ದ ಏಜ್ ಆಫ್ 40. ನಮ್ಗೆ ಗೊತ್ತಾಗಲ್ಲ, ಒಂದು 40 ಕ್ರಾಸ್ ಆದಮೇಲೆ ನಮ್ಮ ಬಾಡಿಲಿ ಒಳಗಿಂದ ಮೈಕ್ರೋಸ್ಕೋಪಿಕ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ನೀವು ಹೇಳ್ದಂಗೆ ತೂಕ ಜಾಸ್ತಿ ಇರ್ಬೋದು, ಮುಂಚೆ ಇಂಜುರೀಸ್ ಆಗಿರ್ಬೋದು, ಅಥವಾ ಜೆನೆಟಿಕ್ ತಂದೆ ತಾಯಿಗೋ ಮನೇಲಿ ಯಾರಿಗಾದ್ರೂ ಇದ್ದರೆ ಅಲ್ಲಿಂದನೂ ಕೂಡ ಅದು ಬರ್ಬೋದು. ಸೊ ಈ ಎಲ್ಲ ರೀಸನ್ಸಿಂದ ಆರ್ಥರೈಟಿಸು ಅಥವಾ ವೇರ್ ಆ್ಯಂಡ್ ಟೇರ್ ಅಂತೀವಿ ಆಗ ಚಾನ್ಸಸ್ ಜಾಸ್ತಿ ಇದೆ ಮೇಡಮ್.
0: ಒಂದು ಕರೆ ಇದೆ, ಕರೆಯನ್ನು ನೋಡೋಣ.
1: ಎಸ್ ಮೇಡಮ್.
0: ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು, ಎಲ್ಲಿಂದ? ಆ ಪ್ರಶ್ನೆ ಕೇಳ್ರಿ ಬಾಬುರಾವ್ ಕುಲಕರ್ಣಿ ಅವರು.
2: ಡಾಕ್ಟರ್, ಈಗ ನನಗೆ ವಯಸ್ಸು 75.
1: ಎಸ್ ಸರ್, ನಮಸ್ಕಾರ ಸರ್, ಕುಲಕರ್ಣಿ ಅವ್ರು ಸರ್, ಹೇಳಿ ಸರ್.
2: ನಮಸ್ಕಾರ ರೀ, ನಾನು ವಯಸ್ಸು 75 ಈಗ.
1: ಹೌದು ಸರ್.
2: ನಾನು ಮೊದಲಿನಿಂದಲೂ ಎಕ್ಸರ್ಸೈಸ್ ಮಾಡ್ಕೊಳ್ತಾ ಇದು ಮಾಡ್ಕೊಳ್ತಾ ಮತ್ತು ಯಾವುದೇ ಚಟಕ್ಕೆ ಬಲಿಯಾಗಿದೆ, ಯಾವುದೇ ರೋಗ ರಹಿತವಾಗಿದ್ದೇನೆ.
1: ಓಕೆ ಸರ್.
2: ಮತ್ತೆ ಈಗ ನನಗೆ ಈಗನಕ ಮಂಡಿ ನೋವು ಯಾವುದೂ ಸಮಸ್ಯೆ ಇಲ್ಲ. ಆದ್ರೆ ಮುಂದೆ ಮಂಡಿ ನೋವು ಬರದ ಹಾಗೆ ಏನಾದರೂ ಪ್ರಿಕಾಷನರಿ ತಗೋಬಹುದು ಹೇಗೆ ಅಂತ ಹೇಳಿ.
1: ಎಸ್ ಸರ್, ನೀವು ಒಂದು ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮೆಲ್ಲ ಇವರಿಗೆ ಕೇಳೋರಿಗೆ. ನೀವು ಯಾವುದೇ ಚಟಕ್ಕೆ ಇದು ಅಥವಾ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ದೀರಿ ಅಂತ ಹೇಳಿದ್ರಿ ನೀವು.

0: ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಕೇಳುಗರಿಗೆ. ಇವು ಎರಡನ್ನು ನಾವು ಇಟ್ಕೊಂಡ್ರೆ ನಿಮಗೆ 90% ಏನೂ ಆಗಲ್ಲ ಸರ್, ನೀವು ಆರ್ ಆಲ್ರೆಡಿ ಪಾಸ್. 75 ವರ್ಷ ತನಕ ನಿಮ್ಮ ಮಂಡಿ ನೋವು ಬಂದಿಲ್ಲ ಅಂದ್ರೆ ಇನ್ನು ಬರೋ ಚಾನ್ಸಸ್ ತುಂಬಾ ಕಡಿಮೆ. ಒಂದು
1: ಎಷ್ಟೋ ಜನ ಜೋಕ್ ಮಾಡ್ತಾರೆ,
2: ಅಭಿನಂದನೆಗಳು ಬಾಬುರಾವ್ ಕುಲಕರ್ಣಿ ಅವರೇ.
0: ಸರ್ ನಮ್ ಪೇಷಂಟ್ಗೂ ಅದೇ ಹೇಳ್ತೀನಿ ಸರ್, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ.
1: ವಿಶೇಷವಾಗಿ ಹೇಳಬಾರ್ದು, ನಾನು ಆಕ್ಚುಲಿ ಪ್ರೆಸ್ ಕೂಡ ಆದ್ರೂ ಕೂಡ ಯಾವುದೇ ಚಟಗಳಿಗೆ ಬಲಿಯಾಗಿದೆ.
0: ಗ್ರೇಟ್ ಗ್ರೇಟ್ ಸರ್. ಸೊ ಈಗ ಸರ್, ಈಗ ನೀವು ಹೇಳಿದ್ರಲ್ಲ ಹೆಂಗೆ ಪ್ರಿವೆಂಟ್ ಮಾಡಬಹುದು, ಈಗ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಆಕ್ಟಿವಿಟಿ. ನೀವು ಮೂಮೆಂಟ್ ಈಸ್ ಲೈಫ್, ಲೈಫ್ ಈಸ್ ಮೂಮೆಂಟ್ ಅಂತೀವಿ. ಎಲ್ಲಿ ತನಕ ಗಾಡಿ ಓಡ್ತಾ ಇರುತ್ತೆ ಅಲ್ಲಿ ತನಕ ಇಟ್ ಶುಡ್ ಬಿ ರನ್ನಿಂಗ್. ನೀವು ಆಕ್ಟಿವ್ ಆಗಿರಬೇಕು, ವಾಕಿಂಗ್ ಮಾಡ್ಕೊತಿರ್ರಿ, ವೆಯ್ಟನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ರಿ. ಹೆಲ್ದಿ ಡಯಟ್ ಸರ್, ಆದಷ್ಟು ವೆಜಿಟೇಬಲ್ಸು ಫ್ರೂಟ್ಸು ಇದನ್ನು ಜಾಸ್ತಿ ತೊಗೋಬೇಕು. ದೆನ್ ಪ್ರೊಸೆಸ್ಡ್ ಫುಡ್ಡನ್ನು ಅವಾಯ್ಡ್ ಮಾಡ್ಬೇಕು ಸರ್. ಎನಿಥಿಂಗ್ ಕಮ್ಸ್ ಇನ್ ಪಾಕೆಟ್, ಯಾವುದೇ ಒಂದು ಪ್ರೊಸೆಸ್ಡ್ ಫುಡ್ ಅಂತೀವಿ ನೋಡ್ರಿ, ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರೆ ದೇ ಆರ್ ಆಲ್ ಇಂಜುರಿಯಸ್ ಟು ಕಾರ್ಟಿಲೇಜಿಗೆ. ಹೆಂಗೆ ಹಾರ್ಟಿಗ್ ಪ್ರಾಬ್ಲಮ್ ಅಂತಾರೆ, ಕಿಡ್ನಿಗೆ ಅಂತಾರಲ್ಲ, ಅದೇ ಥರ ಜಾಯಿಂಟಿಗೆ ಕೂಡ ಇಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್. ಸೊ ಇಷ್ಟು ನಾವು ಫಾಲೋ ಮಾಡಿದರೆ ಸರ್, ಹೆಲ್ದಿ ಡಯಟ್, ಹೆಲ್ದಿ ವೆಯ್ಟ್ ಆ್ಯಂಡ್ ಆ್ಯಕ್ಟಿವ್ ಲೈಫ್ ಸ್ಟೈಲ್, ಯು ವಿಲ್ ಬಿ ಫೈನ್ ಸರ್. ಏನೂ ತೊಂದರೆ ಇಲ್ಲ.
2: ಧನ್ಯವಾದಗಳು ಬಾಬುರಾವ್ ಕುಲಕರ್ಣಿ ಅವರೇ. ಮುಂದಿನ ಕರೆ ನೋಡೋಣ. ಹಲೋ,
3: ಹಲೋ ರೀ, ನಾವು ಬಾಗಲಕೋಟೆಯಿಂದ ನಾರಾಯಣ್ ಮಾತಾಡೋದು ರೀ.
2: ಪ್ರಶ್ನೆ ಕೇಳ್ರಿ ನಾರಾಯಣ್ ಅವ್ರ.
3: ನಮಸ್ಕಾರ ಮೇಡಮ್ ಅವ್ರ.
2: ಹೇಳ್ರಿ, ನಮಸ್ತೆ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ.
3: ನಮ್ಮ ವಯಸ್ಸು 55 ರೀ ಮೇಡಮ್ ಅವ್ರ. ಈಗ ರೀ ಅದ್ರ ಹಿಂಬಡು ನೋವು ಬಂದವು, ದವಾಖಾನೆ ಎಷ್ಟು ಕೂರಿಸಿದ್ರು ಕಡಿಮೆ ಆಗವಲ್ರಿ?
2: ಹಿಂಬಡು ನೋವು ಕಡಿಮೆ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಹಿಂಬಡ ಅಂದ್ರೆ ನಿಮಗೆ ಈ ಆಂಕಲ್ ಅಂತೀವಿ ನಾವು, ಅದು ನೋಯ್ತದ ಅಥವಾ ಬರೀ ಹಿಂಬಡನೇ ನೋಯ್ತದ?
3: ಹಿಂಬಡ ನೋಯ್ತವ್ರಿ, ಬೆಳಗ್ಗೆ ಬಹಳ ನೋವು ರೀ, ವಾಕಿಂಗ್ ಮಾಡೋದು ಆಗ್ಬೋದ್ರಿ.
2: ಹೇಳ್ತಾರೆ
3: ತೋರ್ಸಿನ್ರಿ, ಬಾಲ್ಕೋಟೆ ತೋರ್ಸಿನ್ರಿ, ಬಿಜಾಪುರ ತೋರ್ಸಿನ್, ಹಿಂಬಡದಾಗ ಇಂಜೆಕ್ಷನ್ ಮಾಡ್ಯಾವ್ರಿ, ಆದ್ರೂ ಕಡಿಮೆ ಆಗೇ ಇಲ್ರಿ.
2: ಹೇಳ್ತಾರೆ ಡಾಕ್ಟರ್.
0: ಸರ್ ನಮಸ್ಕಾರ ಸರ್.
3: ನಮಸ್ಕಾರ
0: ಸರ್. ಇದು ಲೇಡೀಸಲ್ಲಿ ಸರ್ವೇ ಸಾಮಾನ್ಯ ಸರ್. ಒಂದು ಏಜ್ ಗ್ರೂಪ್ ಒಳಗೆ 40-60 ಒಳಗೆ ಯೂಶ್ವಲಿ ಸರ್ ಮೋಸ್ಟ್ ಆಫ್ ದ ಟೈಮ್ ಪ್ಲಾಂಟರ್ ಫೇಶಿಯೈಟಿಸ್ ಅಂತೀವಿ. ಅದು ಏನಾಗುತ್ತೆ ಸರ್, ನಮ್ಮದು ಕಿಚನ್ ಏನಿದೆ ವೆಸ್ಟರ್ನ್ ಸ್ಟೈಲ್ ಇದೆ ಸರ್ ಈಗಿನ ಕಾಲದೊಳಗೆ. ಹಾಂ, ಪೇಷಂಟ್ ಈಸ್ ಲೇಡಿ ಅಲ್ಲ?
2: ಇಲ್ಲ ನಾರಾಯಣ ಅವರು, ನಿಮಗೆ ಅಲ್ಲ ಈ ಸಮಸ್ಯೆ.
0: ಸೊ ನಿಮಗೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಎ ಮೇಲ್ ಪೇಷಂಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಸರ್, ನೀವು ಬಹಳ ನಿಂತ್ಕೋತೀರಾ ದಿನದೊಳಗೆ? ನಿಮ್ಮ ಕೆಲಸ ಕಾರ್ಯಗಳೊಳಗೆ ನಿಂತ್ಕೊಳ್ಳೋದಿರುತ್ತೋ ಕುತ್ಕೊಳ್ಳೋದಿರುತ್ತೆ ಹೆಚ್ಚಿಗೆ ಹೊತ್ತು?
2: ನಾರಾಯಣ ಅವರು, ಏನ್ ಕೆಲಸ ಮಾಡ್ತೀರಿ ನೀವು? ಹಲೋ, ಟೈಲರಿಂಗ್ ಮಾಡ್ತೀರಿ? ನಾರಾಯಣ ಅವರು, ಒಂದು ಕೆಲಸ ಮಾಡ್ರಿ, ನಿಮ್ಮ ರೇಡಿಯೋ ಸೆಟ್ಟು ಬಿಟ್ಟು ಈಚೆಗೆ ಬರ್ರಿ, ಮೊಬೈಲ್ ಕ್ಲಿಯರ್ ಆಗಿ ಇರೋ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಮಾತಾಡ್ರಿ.
3: ರೇಡಿಯೋ ಸೆಟ್ ಬಿಟ್ಟು ಹೊರಗೆ ಬರ್ರಿ.
2: ಹಾ, ಈಗ ಹೇಳ್ರಿ, ನೀವು ಟೈಲರಿಂಗ್ ಕೆಲಸ ಮಾಡ್ತೀರಿ, ನಿಮಗೆ ಹಿಂಬಡಿ ನೋವದ?
3: ಎರಡು ಹಿಂಬಡಿ ನೋವದವ್ರಿ, ದವಾಖಾನೆ ತೋರಿಸೋರಿ, ಕೆರಡು ದವಾಖಾನೆ ತೋರಿಸೋರಿ, ಮಾಲ್ಕೊಂಡ್ರಿ, ತೋರಿಸೋರಿ.
2: ಸರಿ, ಈಗ ಹೇಳ್ತಾರೆ
3: ತೋರಿಸೋರಿ, ಹಿಂಬಡ್ದಾಗ ಇಂಜೆಕ್ಷನ್ ಮಾಡ್ಯಾರ, ಇಂಜೆಕ್ಷನ್ ಮಾಡಿದ್ರು ಕಡಿಮೆ ಆಗಿಲ್ರಿ.
2: ಹಾ, ಹೇಳ್ತಾರೆ ಡಾಕ್ಟರ್. ಈಗ
0: ಸರ್, ಇದು ಬೇರೆ ಬೇರೆ ರೀಸನ್ಸ್ ಇರ್ಬೋದು ಸರ್. ಮೋಸ್ಟ್ ಕಾಮನ್ ಬಂದರೆ ಪ್ಲಾಂಟರ್ ಫೇಶಿಯೈಟಿಸ್ ಅಂತೀವಿ. ಅದು ಯೂಶ್ವಲಿ ಲೇಡೀಸಲ್ಲಿ ಜಾಸ್ತಿ ಕಂಡು ಬರುತ್ತೆ, ಜೆಂಟ್ಸಲ್ಲೂ ಆಗ್ಬೋದು. ಓಕೆ, ಇದು ಬಿಟ್ಟುಕೊಂಡು ಸರ್ ಬೇರೆದು ಅಲ್ಲಿ ಅಕಿಲಿಸ್ ಅಂತ ಒಂದು ಟೆಂಡೋನ್ ಬರುತ್ತೆ ಹಿಂದ್ಗಡೆ, ಅದು ನಮ್ಮ ಬಾಡಿದು ಬಿಗ್ಗೆಸ್ಟ್ ಟೆಂಡೋನ್, ಅದು ಲಾರ್ಜೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಟೆಂಡೋನ್ ಅಂತ ಹೇಳ್ತೀವಿ. ಅದು ಪುಲ್ ಆದರೆ, ಟೈಟ್ ಆದರೆ ಕೂಡ ನಿಮಗೆ ಹಿಂಬಡಿ ನೋವು ಬರುತ್ತೆ ಸರ್. ಇನ್ನು ಕೆಲವೊಂದು ಸರಿ ಸ್ಪೈನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ, ಸ್ಪೈನ್ ಒಳಗೆ ಯಾವ್ದಾದ್ರು ನರ ಒಂದು ಕಂಪ್ರೆಷನ್ ಆಗಿತ್ತಂದರೆ ಅಲ್ಲಿಂದ ಕೂಡ ರೇಡಿಯೇಟ್ ಆಗ್ಬೋದು. ಇದಕ್ಕೆ ನಾವು ರೆಡಿಕ್ಯುಲೋಪತಿ ಅಂತೀವಿ. ಸೊ ಇದು ನಾವು ಕಂಪ್ಲೀಟಾಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಸರ್. ಎಲ್ಲಿಂದ ಅಂದರೆ ನಿಮ್ಮ ಸ್ಪೈನಿಂದ ಹಿಡ್ಕೊಂಡು ನಿಮ್ಮ ಕಾಲು ತನಕ ವೇರಿಯಸ್ ರೀಸನ್ಸ್ ಬರ್ತದೆ, ಕ್ಲಿನಿಕಲ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತೀವಿ ನಾವು. ಅದ್ರ ಪ್ರಕಾರ ನಾವು ಎಕ್ಸಾಮಿನೇಷನ್ ಮಾಡಿಕೊಂಡು ಅದು ರಿಲೆವೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಸರ್, ಅಲ್ಟ್ರಾಸೌಂಡು ಅಥವಾ ಎಮ್ ಆರ್ ಐನೋ. ಅದು ಮಾಡಿದಾಗ ನಮಗೊಂದು ಕರೆಕ್ಟ್ ಡಯಾಗ್ನೋಸಿಸ್ ಬರುತ್ತೆ. ಹೌದಾ, ಏನಂತ ಕೊಟ್ಟು ಏನಂತ ಹೇಳಿದ್ರು ಡಾಕ್ಟರ್ ನಿಮಗೆ? ಇದು ಪ್ಲಾಂಟಾರ್ ಫೇಶಿಯೈಟಿಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಹಂಗೇನಾರು ಇತ್ತಂದ್ರೆ ನಿಮಗೆ ಕಾಫ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ ರೀ. ನಿಮ್ಮ ಮಂಡಿ ಮೇಲಿಂದ ಕೆಳಗಿನಿಂದ ಏನು ಕಾಫ್ ಅಂತ ಬರುತ್ತಲ್ಲ ಹಿಂದ್ಗಡೆ, ಮೀನ್ಗಂಡ ಅಂತೀವಲ್ಲ,
2: ಮೀನ್ಗಂಡ,
0: ಹಾ, ಅದ್ರ ಸ್ಟ್ರೆಚಿಂಗ್ ಎಕ್ಸಸೈಸ್ ಸ್ವಲ್ಪ ಫಿಸಿಯೋಥೆರಪಿ ಹತ್ರ ಹೋಗಿ. ಮಾಡಿದೀರಾ ಯೂಶ್ವಲಿ ರೀ? ಇದು ಯಾವಾಗ ಯಾವಾಗಿಂದ ಸ್ಟಾರ್ಟ್ ಆಗಿದೆ ನಿಮ್ಗೆ, ಎಷ್ಟು ದಿನ ಆಯ್ತು?
3: ಟೂ ಇಯರ್ಸ್
0: ಒಳಗೆ ಯೂಶ್ವಲಿ ರಿಸಾಲ್ವ್ ಆಗುತ್ತೆ, ಯೂಶ್ವಲಿ ಕಡಿಮೆ ಆಗುತ್ತೆ, ಒಂದೂವರೆ ಒಂದು 2 ವರ್ಷ ತನಕ ಹೋಗುತ್ತಿದ್ದು.
3: ಸರ್ ಮೊದಲೊಮ್ಮೆ ಆಗಿತ್ತು 8 ವರ್ಷ ಏನ್ರಿ, ನಾವು ಇರೋಳ ತೋರಿಸಿದ್ದೇವ್ರಿ, ಎಲ್ಲ ಬೆಳಗಾವ್ ತೋರಿಸಿದ್ದೇವ್ರ.
0: ಅದೇ ಇದು ರೆಸಿಸ್ಟೆಂಟ್ ಇದೆ, ಬಟ್ ಇಟ್ ವಿಲ್ ಸ್ಲೋಲಿ ಗ್ರಾಜುವಲಿ ಕಡಿಮೆ ಆಗುತ್ತೆ ರೀ, ಡೋಂಟ್ ವರಿ. ಕಾಸ್ಟ್

0: ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿರಿ. ನೀವು ಓವರ್ ವೇಟ್ ಇದ್ರೆ ವೇಟ್ ಸ್ವಲ್ಪ ಕಡಿಮೆ ಮಾಡಿರಿ ತೂಕನ. ಆಮೇಲೆ ಫಿಸಿಯೋಥೆರಪಿ ಒಳಗೆ ಅಲ್ಟ್ರಾಸೌಂಡ್ ಶಾಕ್ ವೇವ್ ಥೆರಪಿ ಅಂತೀವಿ. ಹಾಂ, ಅಂದರೆ ನಾಟ್ ಬ್ಯಾಡ್, ತೊಂದರೆ ಇಲ್ಲ. ಸೊ ಶಾಕ್ ವೇವ್ ಥೆರಪಿ ಅಂತ ಕೊಡ್ತಾರೆ ಲೋಕಲ್ ಅಲ್ಟ್ರಾಸೌಂಡ್, ಅದನ್ನು ಕೂಡ ತೊಗೋಬೋದು. ಹಾಂ, ಇದು ಎಲ್ಲೂ ಆಗಲಿಲ್ಲ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಬೇಕಾದ್ರೆ ಸರ್ಜರಿ ಇರುತ್ತೆ, ಆಪ್ರೇಷನ್ ಇರುತ್ತೆ. ಅದು ನೀವು ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡಿಕೊಂಡು ಅದನ್ನು ನಾವು ಮಾಡ್ಬೋದು ಶಸ್ತ್ರಚಿಕಿತ್ಸೆ. ಇದು ಅದಕ್ಕೂ ಕಡಿಮೆ ಆಗಲಿಲ್ಲ ಅಂದರೆ.
1: ಹಾಂ,
0: ಓಕೆ,
2: ಧನ್ಯವಾದ,
0: ನಮಸ್ಕಾರ.
2: ಮುಂದಿನ ಕರೆಯನ್ನು ನೋಡೋಣ ಡಾಕ್ಟ್ರೆ. ಹಲೋ,
3: ಹಲೋ, ನಮಸ್ಕಾರ ಡಾಕ್ಟರ್ ಗೆ.
0: ನಮಸ್ಕಾರ
3: ಸರ್, ಮಾತಾಡ್ತಿರ್ತೀನಿ.
0: ಯಾರು ಸರ್?
3: ಈಗ ನಮ್ದು ಏಜ್ 76, ವೇಟ್ ಏನ್ ಬಹಳ ಇಲ್ಲ, 55.
0: ಮನೆಗೆ
3: ವ್ಯಾಯಾಮ ಏನ್ ಮಾಡ್ತಿರ್ತೀನಿ, ಆದ್ರೂ ನೀ ಪೇನ್ ಇದ್ದಾಗ ಪೇನ್ ರಿಲೀವಿಂಗ್ ಬಾಂಬ್ ತಗೋತೀನಿ. ಪೇನ್ ಕಿಲ್ಲರ್ ಬಾ ತೋರ್ದಲ್ಲ, ಯಾಕಂದ್ರೆ ಕಿಡ್ನಿ ಎಫೆಕ್ಟ್ ಮಾಡ್ತಾವ್ ಸರ್.
0: ವೆರಿ ಗುಡ್ ಸರ್.
3: ಲಾಸ್ಟ್ ಸ್ಟೇಜ್ ಅಂದ್ರೆ ಎಲ್ಲಾ ಸವಲತ್ನಾಗ ನೀ ರಿಪ್ಲೇಸ್ಮೆಂಟ್ ಮಾಡಬಹುದೇನ್ ತಮ್ಮಲ್ಲಿ?
0: ಎಸ್ ಸರ್, ಬಹಳ ಚಲೋ ಕ್ವಶನ್ ಕೇಳಿದ್ರಿ ಸರ್. ನಾನು ಇದನ್ನ ಹೇಳಬೇಕಂತಿದ್ದೆ, ನೀವು ಕೇಳಿಬಿಟ್ರಿ. ಸೊ ಈಗ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ 4 ಸ್ಟೇಜ್ ಬರುತ್ತೆ ಸರ್.
2: ಧ್ರುವ ಅವರ ರೇಡಿಯೋ ಸೆಟ್ ದೂರ ಇಡಬೇಕು.

0: ಪೇನ್ ಇದ್ದಾಗ
1: ಪೇನ್
0: ರಿಲೀವಿಂಗ್ ಬಾಂಬ್ ತಗೋತೀನಿ.
1: ಪೇನ್
0: ಕಿಲ್ಲರ್ ಬಾ ತೋಳ್ದಲ್ಲ ಯಾಕಂದ್ರೆ ಕಿಡ್ನಿ ಕಿಡ್ನಿ ಎಫೆಕ್ಟ್ ಮಾಡ್ತಾವ್ ಸರ್.
1: ವೆರಿ ಗುಡ್ ಸರ್.
0: ಲಾಸ್ಟ್ ಸ್ಟೇಜ್ ಅಂದ್ರೆ ಎಲ್ಲಾ ಸವಲತ್ನಾಗ
1: ನೀ
0: ರಿಪ್ಲೇಸ್ಮೆಂಟ್ ಮಾಡಬಹುದೇನ್ ತಮ್ಮಲ್ಲಿ?
1: ಎಸ್ ಸರ್, ಬಹಳ ಚಲೋ ಕ್ವಶನ್ ಕೇಳಿದ್ರಿ ಸರ್. ನಾನು ಇದನ್ನ ಹೇಳಬೇಕಂತಿದ್ದೆ, ನೀವು ಕೇಳಿಬಿಟ್ರಿ. ಸೊ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾಲ್ಕು ಸ್ಟೇಜ್ ಬರುತ್ತೆ ಸರ್.
2: ಧ್ರುವ ಅವರ ರೇಡಿಯೋ ಸೆಟ್ ದೂರ ಇಡಬೇಕು, ಯಾಕಂದ್ರೆ ನಮ್ಮ ಮಾತೆ ನಮಗ್ ಪ್ರತಿಧ್ವನಿ ಆಗ್ಲಿಕ್ಕೆ. ಅಲ್ಲಲ್ಲ, ಕಾಯಂ ಅಂದ್ರೆ ನೀವು ಕಾಯಂ ಪ್ರಶ್ನೆ ಕೇಳ್ತಾನೆ ಇರ್ತೀರಿ.
0: ಅಲ್ಲ,
2: ಅದಕ್ಕ ಒಂದ ಕೇಳ್ರಿ, ಬೇರೆ ಕರೆಗಳು ಬಹಳವ, ಉತ್ತರ ಹೇಳ್ತಾರೆ.
1: ಈಗ ನೀ ರಿಪ್ಲೇಸ್ಮೆಂಟ್ ಬಂದು ಸರ್, ಗ್ರೇಡ್ 4 ಇದ್ದಾರಲ್ಲ ಸರ್, ಸಿವಿಯರ್ ಆರ್ಥ್ರೈಟಿಸ್, ಅವರಿಗೆ ಮಾಡ್ತೀವಿ ಸರ್ ನೀ ರಿಪ್ಲೇಸ್ಮೆಂಟ್. ಗ್ರೇಡ್ 1-2 ಬೇಕಾಗಿಲ್ಲ. ಸೊ ನೀ ರಿಪ್ಲೇಸ್ಮೆಂಟ್ ಈಸ್ ಅ ಡೆಫಿನೇಟಿವ್ ಅಂಡ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಸರ್. ಗ್ರೇಡ್ 4 ಇದ್ದವ್ರಿಗೆ ಬೇರೆ ಇಂಜೆಕ್ಷನ್ಸ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಮೊಲಾಮ್ ಆಗಲಿ, ಆಯಿಂಟ್ಮೆಂಟ್ ಯಾವುದು ವರ್ಕ್ ಆಗಲ್ಲ.
0: ಹಾಂ,
1: ಬೆಸ್. ಮತ್ತು ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ನಿಮ್ಗೆ ಬರೀ ನೀ ಪೇನ್ ಅಷ್ಟೇ ಅಲ್ಲ, ಓವರ್ ಆಲ್ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಸರ್, ಸಿವಿಯರ್ ಪೇನ್ ಇದ್ರೆ ಒಂದು ಟ್ಯಾಬ್ಲೆಟ್ ಅಥವಾ ಎರಡು ಟ್ಯಾಬ್ಲೆಟ್ ವಾರದಲ್ಲಿ ತಗೋಬಹುದು ಸರ್. ಎವ್ರಿ ಡೇ ತಗೊಂಡ್ರೆ ನೀವೇ ಹೇಳ್ಬಿಟ್ರಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತಂತ. ಯೂಶಲಿ ಸ್ಪೈನಲ್ ಕೊಡ್ತೀವಿ ಸರ್, ಸ್ಪೈನಲ್ ಅಂದ್ರೆ ನಿಮ್ಗೆ ಪೇನ್ ರಿಲೀಫ್ ಚಲೋ ಇರುತ್ತೆ, ಸರ್ಜರಿ ಆದ್ಮೇಲೆ ಪೇನ್ ರಿಲೀಫ್ ಚಲೋ. ಹಾ ಸರ್, ಹಾ ಸರ್, ಅಂದ್ರೆ ಇಂಜೆಕ್ಷನ್ ಕೊಟ್ಬಿಟ್ಟು ನೋವು ಆಗ್ಬಾರ್ದಂತ.
2: ಧನ್ಯವಾದ,
1: ಧನ್ಯವಾದ. ನಮಸ್ಕಾರ ಸರ್, ನಮಸ್ಕಾರ.
2: ಹಲೋ,
3: ಹಲೋ,
2: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ನಾವು ಬಸವನ ಬಾಗೇವಾಡಿ ತಾಲೂಕು ನಸರಿಗಿಂದ ಮಾತಾಡಿದ್ರೆ ಶಿವರಾಜ ಶಿವಾನಂದ್ ಪತ್ತಾರ್ ಅಂತ.
2: ಪ್ರಶ್ನೆ ಕೇಳ್ರಿ ಶಿವಾನಂದ್.
3: ನಮಸ್ಕಾರ.
1: ನಮಸ್ಕಾರ ಪತ್ತಾರ್ ಸರ್, ಹೇಳಿ ಸರ್.
3: ಅಕ್ಕವ್ರಿಗೆ ಸ್ವಲ್ಪ 65 ವಯಸ್ಸಿಗೆ ಇದೆ ಸರ್.
1: ಹ್ಞೂ ರೀ.
3: ವೇಟ ಸ್ವಲ್ಪ ಭಾಳ ಅದ ರೀ, ಪುತ್ರ ಹೇಳಕ್ ಬರಂಗಿಲ್ಲ, ಎದ್ರ ಕುಂದ್ರಕ್ ಬರಂಗಿಲ್ಲ ರೀ, ಭಯಂಕರ ಮಂಡಿ ನೋವು ಅದ ರೀ.
1: ಓಹೋ, ಓಕೆ. ಕ್ಲಾಸಿಕಲ್ ಆಸ್ಟಿಯೋ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಸರ್, ಕುತ್ಕೊಂಡು ಎದ್ದೇಳ್ಬೇಕಾದ್ರೆ ಏನ್ ನೋವು ಬರುತ್ತಲ್ರಿ, ಇದು ವಿದೌಟ್ ಇವನ್ ನಾವು ಸೀಯಿಂಗ್ ಪೇಷಂಟ್ ಹೇಳ್ಬೋದು, ಮೋಸ್ಟ್ ಆಫ್ ದ ಟೈಮ್ ಆಸ್ಟಿಯೋ ಆರ್ಥ್ರೈಟಿಸ್ ಇರುತ್ತೆ. ಮತ್ತು ನೀವು ವೇಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಹೈ ರಿಸ್ಕ್ ಇದ್ದಾರೆ, ಆ್ಯಂಡ್ ಲೇಡೀಸ್ ಅಲ್ಲಿ ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಜಾಸ್ತಿ ಕಂಡು ಬರುತ್ತೆ ಸರ್. ಸೊ ಇನಿಷಿಯಲ್ ಸ್ಟೇಜಸ್ ಒಳಗೆ ನಾವು ಎಕ್ಸಸೈಸಸ್ ಮಾಡ್ಬೋದು, ಕೆಲವೊಂದು ಟ್ಯಾಬ್ಲೆಟ್ಸ್ ತೊಗೋಬೋದು, ಮತ್ತೆ ವೇಟ್ ರಿಡಕ್ಷನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಒಂದ್ಸರಿ ಗ್ರೇಡ್ 3 ಅಂತ ಒಂದು ಕ್ರಾಸ್ ಆದರೆ ಸರ್, ಅಂದರೆ ಬೋನ್ ಮೇಲೆ ಬೋನ್ ಅಂತ ಹೇಳ್ತೀವಿ, ನಡುವೆಲ್ಲ ಕಾರ್ಟಿಲೇಜ್ ಕಂಪ್ಲೀಟ್ ಹೋಯಿತು, ಮೆನಿಸ್ಕಸ್ ಟೇರ್ ಆಯಿತು, ಅದು ಶಾಕ್ ಅಬ್ಸರ್ಬರ್ಸ್ ಎಲ್ಲ ಹೋಯ್ತಂದರೆ ಆವಾಗ ಇವು ಯಾವುದೂ ವರ್ಕ್ ಆಗಲ್ಲ ಸರ್. ಆವಾಗ ಬೆಸ್ಟ್ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂದರೆ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಸರ್.
2: ಮಾಡಿಸ್ಬೇಕಾಗತ್ತೆ. ಈಗ ಎಲ್ಲೂ ತೋರಿಸಿಲ್ಲ ಏನು ಶಿವಾನಂದ್ ಅವರೇ?
3: ಇನ್ನೂ ಎಲ್ಲಿ ತೋರಿಸಿಲ್ಲ ರೀ ಮೇಡಮ್, ಅದೇ ಟ್ಯಾಬ್ಲೆಟ್ಸ್ ತಗೊಳ್ಳಿಂದ ಅದೇ ಪೇನ್ ಕಿಲ್ಲರ್ ಗುಳಿಗೆ ತೋರ್ತದೆ, ಕಡಿಮೆ ಆಗುತ್ತೆ.
2: ಅದೇ ಈಗಾಗಲೇ ಒಬ್ಬ ಕೇಳುಗರು ಹೇಳಿದ್ರು ಅತಿಯಾದ ಪೇನ್ ಕಿಲ್ಲರ್ ಕಿಡ್ನಿಗೆ ಹಾನಿ ಆಗ್ತದೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಹೇಳ್ತೀನಿ, ಹೇಳ್ತೀನಿ, ತಾಂತ್ರಿಕವಾಗಿ ಹೇಳ್ತೀನಿ. ಧನ್ಯವಾದ. ಹಲೋ, ಹಲೋ,
3: ಹಲೋ,
2: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ಹಲೋ,
2: ನಮಗ್ ಕೇಳಿಸ್ತದ? ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು?
3: ಹಲೋ,
2: ಹಲೋ,
3: ಹಲೋ ಸರ್,
2: ರೇಡಿಯೋ ಸೆಟ್ ದೂರ ಇಡಬೇಕು.
3: ಹಲೋ ಮೇಡಮ್.
2: ಹಾ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ.
3: ಹಲೋ ನಮಸ್ಕಾರ ಮೇಡಮ್.
2: ನಮಸ್ತೆ, ತಮ್ಮ ಹೆಸರು?
3: ನಮ್ಮ ಹೆಸರು ಮೇಡಮ್ ಮಲ್ಲಿಕಾರ್ಜುನ್ ಗೊನ್ನೆ ಅಂತ ಮೇಡಮ್.
2: ಮಲ್ಲಿಕಾರ್ಜುನ್ ಯಾವ ಊರು?
3: ಸುರೇಬಾನ್ ರೀ ಮೇಡಮ್.
2: ಸುರೇಬಾನ್ ನಿಂದ. ಹಾ, ಪ್ರಶ್ನೆ ಕೇಳ್ರಿ ಮಲ್ಲಿಕಾರ್ಜುನ್. ಹಲೋ,
3: ಹಲೋ ನಮಸ್ಕಾರ ಸರ್.
2: ಹಾ
1: ಸರ್, ನಮಸ್ಕಾರ ರೀ ಮಲ್ಲಿಕಾರ್ಜುನ್ ಅವ್ರ, ಕೇಳಿಸ್ತದೆ ಹೇಳ್ರಿ
3: ಸರ್. ಅದು ನಮ್ಗೆ 72 years ಸರ್.
1: ಹಾ ಸರ್.
3: ಸ್ವಲ್ಪ ಕಾಲ ಸರ್ ಜಾಸ್ತಿ ಅಡ್ಡಾಡಿದ್ರೆ ಬಹಳ ನೋವಾಗುತ್ತೆ ಅಂತೇಳಿ, ಸ್ವಲ್ಪ ಮೊಣಕಾಲು ಎಲ್ಲ ನೋವಾಗುತ್ತೆ ನೋಡಿ ಸರ್.
1: ಹೌದಾ? ಇದು ಯೂಶಲಿ 70 ಮೇಲೆ ಮಂಡಿ ನೋವು ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಇರುತ್ತೆ ಸರ್, ಈ ಏಜ್ ಗ್ರೂಪ್ ಒಳಗೆ. ಇದು ಇನಿಷಿಯಲಿ ನಿಮ್ಗೆ ಈಗ ಸ್ಟಾರ್ಟ್ ಆಗಿತ್ತಂದ್ರೆ 1-2 ವರ್ಷ ಒಳಗಂದ್ರೆ ಸ್ವಲ್ಪ ಇದಕ್ಕೆ ಎಕ್ಸಸೈಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬಹುದು ಸರ್ ನೋವನ್ನ. ಹಾ, ಎಕ್ಸಸೈಸ್ ಮಾಡ್ಬೋದು, ಮತ್ತೆ ನಿಮ್ಮ ವೇಟ್ ಜಾಸ್ತಿ ಇದ್ರೆ ತೂಕ ಕಡಿಮೆ ಮಾಡ್ಬೋದು. ಆಮೇಲೆ ಎಷ್ಟಾಗುತ್ತಷ್ಟು ವಾಕ್ ಮಾಡ್ಕೊಂತಿದ್ರೆ ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು ಸರ್, ಕ್ಯೂರ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ಲಿ, ಕಂಟ್ರೋಲ್ ಮಾಡ್ಬೋದು. ಇನ್ನು ಸಿವಿಯರ್ ಪೇನ್ ಇದೆ, ಅಡ್ಡಾಡೋಕ್ಕೆ ಆಗೋದಿಲ್ಲ, ಎವ್ರಿ ಡೇ ನನಗೆ ಟ್ಯಾಬ್ಲೆಟ್ ತೊಗೋಬೇಕು, ನಿದ್ದೆ ಬರಲ್ಲ, ಬಟ್ಟೆ ಹಾಕ್ಕೊಳಕ್ಕೆ ಜಳಕ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಇದು ಅಡ್ವಾನ್ಸ್ಡ್ ಸ್ಟೇಜಲ್ಲಿದೆ ಆರ್ಥ್ರೈಟಿಸ್ ಅಂತ ಅರ್ಥ ಸರ್. ಆವಾಗ ಮೋಸ್ಟ್ಲಿ ನಿಮಗೆ ಬಹುಶಃ ಸರ್ಜರಿ ಬೇಕಾಗ್ಬೋದು ಸರ್, ಆಪ್ರೇಷನ್.

0: यस
1: धन्यवाद। हलो
2: हलो
1: नमस्ते।
2: ನಮಸ್ಕಾರ ಮೇಡಮ್, ಹುಬ್ಳಿಯಿಂದ ಅಶೋಕ್ ಬೊಂಬ್ಲೇರಿ ಮಾತಾಡೋದು ಮೇಡಮ್.
1: ಪ್ರಶ್ನೆ ಕೇಳ್ರಿ ಅಶೋಕ್ ಅವ್ರ.
2: ಕೊಡ್ರಿ
1: ಇದಾರೆ ಡಾಕ್ಟರ್, ನೀವು ಕೇಳ್ರಿ ಪ್ರಶ್ನೆ.
2: ಹಾಂ ನಮಸ್ಕಾರ ಸರ್.
0: ಸರ್ ನಮಸ್ಕಾರ ಸರ್, ಸರ್ ಹೇಳ್ರಿ.
2: ಸರ್ ನನಗೆ ಏಜಿಗೆ 70 ಸರ.
0: ಹ್ಞೂ ರೀ ಸರ್.
2: ಎರಡು ಮಂಡೆ ನೋಯ್ತಾರೆ, ನಡೆಯುವ ಮುಂದೆ ಕಾಲು ಜುಮ್ ಜುಮ್ ಇಡ್ತಾವೆ, ಮತ್ತೆ ಎರಡು ಮಿಂಟ್ ಕುಂತು ಅಥವಾ ಮತ್ತೆ ನಡೆಯಿದ್ರೆ ಏನಾಗಲ್ಲ, ಮಂಡೆ ಎರಡು ನೋಯ್ತಾ ಇದ್ದಾವೆ ಸರ್.
0: ಓಕೆ, ಕಾಲು ಫುಲ್ ಜುಮ್ ಹಿಡಿತದೆ ಸರ್? ಫುಲ್ ಕಾಲು ಡಯಾಬಿಟಿಕ್ ಇದೀರಿ ಸರ್ ನೀವು?
2: ಡಯಾಬಿಟಿಕ್ ಇದೆ ಸರ್.
0: ಹಾ ಹಾ, ಬೆನ್ನು ನೋವು ಇದೆ ಸರ್ ನಿಮ್ಗೆ?
2: ಮಂಡಿ
0: ನೋವೇ ಜಾಸ್ತಿ. ಓಕೆ ಓಕೆ, ಇದು ಪಾದ ಜುಮ್ ಬರೋದು ಮೋಸ್ಟ್ಲಿ ಡಯಾಬಿಟಿಕ್ ರಿಲೇಟೆಡ್ ಇರ್ಬೋದು ಸರ್. ಇದಕ್ಕೆ ನಾವು ಪೆರಿಫೆರಲ್ ನ್ಯೂರೋಪತಿ ಅಂತೀವಿ. ಸುಮಾರು ವರ್ಷ ಡಯಾಬಿಟಿಸ್ ಇರೋದ್ರಿಂದ ನರ್ವ್ಗೆ ಎಫೆಕ್ಟ್ ಆಗಿ ಅದು ಜುಮ್ ಬರುತ್ತೆ ಸರ್. ಅದಕ್ಕೆ ನಿಮ್ದು ಶುಗರ್ ಕಂಟ್ರೋಲ್ ಮಾಡಬೇಕು, ಕೆಲವೊಂದು ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇರುತ್ತೆ ಸರ್ ಡಯಾಬಿಟಿಕ್ ನ್ಯೂರೋಪತಿಗೆ, ಅದನ್ನು ತಗೊಂಡ್ರೆ ಅದು ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು. ಎಸ್ ಸರ್,
1: ನೀವು ಒಂದು
0: ಯಾರಿಗಾರು ಕನ್ಸಲ್ಟ್ ಮಾಡ್ಬೋದು ಸರ್ ಡಯಾಬಿಟಿಕ್ ನ್ಯೂರೋಪತಿಗೆ. ಅಲ್ಲ ಇದು ನಿಮಗೆ ಬಿಟ್ಟಿದ್ದು, ಅದು ದಟ್ ಈಸ್ ನಾವು ಇದು ಮಾಡೋಕ್ಕಾಗಲ್ಲ. ಇದು ಆರ್ಥ್ರೈಟಿಸ್ ಇರೋದ್ರಿಂದ ನಿಮಗೆ ಮಂಡಿ ನೋವು ಅಂದರೆ ನಿಮ್ಗೆ ಅಷ್ಟೇ ಆರ್ಥ್ರೈಟಿಸ್ ಇದೆ. ಸ್ಟಾರ್ಟಿಂಗ್ ಫೇಸ್ ಒಳಗೆ ಸರ್ ಒಂದು ಬೆಸ್ಟ್ ಅಂದರೆ ಒಂದು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಸರ್. ಒಂದು ವೈಟ್ ಬೇರಿಂಗ್ ನಿಂತ್ಕೊಂಡು ಒಂದು ಎಕ್ಸ್ರೇ ಮಾಡಿಸಿದ್ರೆ ನಮಗೆ ನಿಮ್ಮದು ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಗೊತ್ತಾಗುತ್ತೆ. ಅದ್ರ ಮೇಲೆ ನಾವು ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡ್ಬೋದು. ಇನ್ ಅರ್ಲಿ ಸ್ಟೇಜಸ್ಸಲ್ಲಿ ಎಕ್ಸಸೈಸಸ್ಸು, ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ತವೆ, ಅದನ್ನು ಕಂಟ್ರೋಲ್ ಮಾಡಿಕೊಂಡು ನೀವು ಮೇಂಟೈನ್ ಮಾಡ್ಬೋದು. ಬಟ್ ಸಿವಿಯರ್ ಆಸ್ಟಿ ಆರ್ಥ್ರೈಟಿಸ್ ಅಂತೀವಿ, ಬೋನ್ ಆನ್ ಬೋನ್ ಅಂತೀವಿ, ಆ ಸ್ಟೇಜ್ ಒಳಗೆ ಬಂದರೆ ಬಹುಶಃ ನಿಮಗೆ ನೀ ರಿಪ್ಲೇಸ್ಮೆಂಟೇ ಬೇಕಾಗುತ್ತೆ ಸರ್. ಹೌದು,
1: ಒಂದ್ಸತಿ ತೋರಿಸ್ರಿ ಡಾಕ್ಟರ್ ಹತ್ರ. ಧನ್ಯವಾದ. ಹಲೋ ಹಲೋ, ಕರೆ ಕಟ್ ಆಯ್ತು. ಹಲೋ ಹಲೋ ಹಲೋ
3: ಹಲೋ ಮೇಡಮ್,
1: ನಮಸ್ತೆ.
3: ತಾಲೂಕು ಬರ್ಗುಡಿ ಅವ್ರಿ.
1: ಇಂಡಿಯಿಂದ. ತಮ್ಮ ಹೆಸರು?
3: ಇಂಡಿ ತಾಲೂಕು ಬರ್ಗುಡ್ರಿ. ಬರ್ಗುಡ್ರಿ.
1: ಹಾ, ನಿಮ್ಮ ಹೆಸರೇನು?
3: ನನ್ನ ಹೆಸರು ಶಿವಪುತ್ರ ಶರಣಪ್ಪ ಬಬಲಾದ್ರೆ.
1: ಹಾ ಶಿವಪುತ್ರ, ಪ್ರಶ್ನೆ ಕೇಳ್ರಿ.
3: ಹೌದ್ರಿ,
1: ಹೇಳ್ರಿ, ಡಾಕ್ಟರ್ ಇದ್ದಾರೆ ಇಲ್ಲಿ,
0: ಕೇಳ್ರಿ. ನಮಸ್ಕಾರ ಸರ್, ಕೇಳಿ ಹೇಳ್ರಿ ಸರ್, ಹೇಳ್ರಿ ಸರ್.
3: ಸರ್ ನಮ್ಗೆ ಈಗ 55 ರೀ.
0: 55? ಓಕೆ ಸರ್.
3: ಅವ್ರಿ ಕಾಲು ಹಿಡಿದವ್ರ ಮೊಳಕಾಲು ಹಿಡಿದವ್ರ ಸರ್, ನಡಿಲಿಕ್ಕೆ ಹತ್ತವ್ರ ನಡಿಲಿಕ್ಕೆ ಬರಲ್ಲ. ಇವ್ರಿ ಧ್ಯಾನ ಆಗತ್ತವ್ರಿ, ಕೆಲಸ ರೀ ಮಾಡ್ತೀರಿ ಹೊಲದಾಗ ಎಲ್ಲ, ನಡಿಲಿಕ್ಕೆ ಹತ್ತವ್ ಭಾಳ ತ್ರಾಸ ಮಾಡ್ಲತ್ತ. ಹೆಂಗ ಮಾಡಿದ್ರಿ ಸರ್?
0: ಸರ್ ಇದು ಮಂಡಿ ಅಷ್ಟ ನೋವು ಐತಾ, ಮತ್ತೆ ಬೇರೆ ಯಾವ್ದಾದ್ರು ಜಾಯಿಂಟ್ ಪೇನ್ ಇದೆ ಸರ್ ನಿಮಗೆ?
3: ಯಾನು ಇಲ್ಲ ಸರ್, ಮಂಡಿ ಮೊಳಕಂದಾಗ ಎಷ್ಟು ಬ್ಯಾನೆ ಹೊಡ್ ಸರ್, ಒಟ್ಟ ಹಿಂಗ ಒತ್ತರ ಬ್ಯಾನೆ ಆತವ್ರಿ, ಒಟ್ಟ ಹೆಂಗ ರಗಡ್ ಬ್ಯಾನೆ ಹೊಡ್ ಸರ್.
0: ಎರಡು ಮಂಡಿ ಏನ್ರಿ?
3: ಹಾ ಎರಡು ಮಂಡಿ ಸರ್.
0: ಎರಡು ಮಂಡಿ, ಓಕೆ. ಇದು ಮುಂಚೆ ಏನಾದ್ರು ಬಿದ್ದಿದ್ರ, ಏನಾರು ಹೊಡ್ತಾ ಬಿದ್ದಿತ್ತಾ?
3: ಏನು ಇಲ್ಲ ಸರ್, ಬಿದ್ದಿಲ್ಲ, ಏನು ಇಲ್ಲ ಸರ್, ಈಗ ಒಂದ್ ವರ್ಷ ಆಯ್ತು ನೋಡ್ರಿ ಆಗಿದ್ರೆ ಸರ್.
0: ಹಾ ಹಾ ಹಾ ಹಾ, ಇದು ನಿಮ್ ಮನೇಲಿ ಯಾರಿಗಾರ ಇತ್ತಾ, ನಿಮ್ ತಂದೆಯವ್ರಿಗೆ ತಯಾರಿಗೆ ಸಿವಿಯರ್ ಮಂಡಿ ನೋವು? ಓಕೆ, ಬಹಳ ಸಾಮಾನ್ಯ. ಅದು ಇದು ಅಜ್ಜಿ ಸಾಮಾನ್ಯ ಎಲ್ಲ ಎತ್ತಿ ಇಳ್ತಿದ್ರ
3: ಹೊಲತ್ ಸರ್? ಹೊಳೆಗೆ ನಮ್ಮ ಮೋಟರ್ಗಳು ಅವ್ರಿ, ಹೊಳೆ ದಂಡೆಗ ಹತ್ರ ಮೋಟರ್ ಎತ್ತೇವ್ರಿ, ಹಿಡಿತೇವ್ರಿ, ಹೊಯ್ತೇವ್ರಿ. ಇವೆಲ್ಲ ಮಾಡಿದ್ರಿ ಸರ್, ಸುಮ್ಮನೆ ಕೇಳಣ್ರಿ ಮತ್ತೀ.
0: ಹಾ, ಇದು 55 ವರ್ಷಕ್ಕೆ ಬಂದಿದೆ ಅಂದ್ರೆ ಒಂದೇ ವಂಶಂ ಪರಂಪರಕ್ಕೆ ಬಂದಿರತ್ರಿ ಅಜ್ಜಿ. ಇದು ಫ್ಯಾಮಿಲಿಯಲ್ಲೂ ಇಲ್ಲ, ಎಕ್ಸೆಸಿವ್ ವೆಯ್ಟ್ ಲಿಫ್ಟಿಂಗು ಅಥವಾ ಏನಾದ್ರು ಎಕ್ಸೆಸಿವ್ ಓವರ್ ಲೋಡಿಂಗ್ ಆದರೆ ಬರುತ್ತೆ, ಇಲ್ಲ ಏನಾದ್ರು ನೀ ಜಾಯಿಂಟಲ್ಲಿ ಇಂಜುರೀಸ್ ಆದರೆ ಬರುತ್ತೆ. ಇವು ಮೂರು ಮೇನ್ ಕಾರಣ. ಸೊ ನಿಮಗೂ ಕೂಡ ಅಷ್ಟೇ ಆರ್ಥ್ರೈಟಿಸ್ ಇದ್ದಂಗೆ ಕಾಣ್ತಾ ಇದೆ ಸಿಂಪ್ಟಮ್ಸ್ ಎಲ್ಲ. ಸ್ಟಾರ್ಟಿಂಗು ನಾನು ಹೇಳ್ದಂಗೆ ಮುಂಚೆ ಕೂಡ ಹೇಳಿದೆ, ಅರ್ಲಿ ಫೇಸಸ್ ಒಳಗೆ ನೀವು ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡಿದರೆ ಅದು ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು.
3: ಅದು ಸರ್ ನಾವು ಬಿಜಾಪುರ ಜಿಲ್ಲೆಯಲ್ಲಿ ವೇದಾಂತ ಅಂತ ಹೇಳಿ ತೋರಿಸ್ತೀವಿ ಸರ್, ಹೋಸ್ಟಲ್ ರೀ.
0: ಹಾ ಹ್ಞೂ,
3: ನಮ್ಮ ಹುಡುಗ ಬಂದ್ರೆ ಅಲ್ಲಿ ತೋರ್ಸೋಣ. ಅವರು ಪಚ್ಚ ಹೋದವ್ರಿ, ಏನ್ ಮಾಡ್ಲಕ್ ಬರಲ್ಲ, ಸುಮ್ಮ ಆರಾಮ ರೆಸ್ಟ್ ಬರೀತಾರ ರೀ.
0: ಹೌದಾ, ಎಕ್ಸ್ರೇ ಮಾಡಿದ್ರ ಮಂಡಿದು?
3: ಹಾ ಎಕ್ಸ್ರೇ ಮಾಡಿದ್ರು ಸರ್.
0: ಹಾ, ಏನಂದ್ರು ಡಾಕ್ಟರ್ ಎಕ್ಸ್ರೇ ಮಾಡಿಸಿ?
3: ಅವರು ಏನು ಮಾಡಿಲ್ರಿ, ಆಪರೇಷನ್ ಮಾಡ್ಲಕ್ ಬರಲ್ಲ, ಏನು ಬರಲ್ಲ, ಸುಮ್ಮ ಆದಷ್ಟು ಸ್ವಲ್ಪ ಕೆಲಸ ಮಾಡ್ಕೊತೀವಿ ಬರೀ, ಏನು ಮಾಡ್ಲಕ್ ಬರಲ್ಲ ಸರ್.
0: ಹಾ ಹಾ, ನಾನು ಪ್ರತಿ ಇದು ಶನಿವಾರ ಬರ್ತೀನಿ ಹುಬ್ಳಿಗೆ. ಹುಬ್ಳಿಗೆ ಬರ್ತೀನಿ ರೀ, ಲೈಫ್ ಲೈನ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತೀವಿ ನಾವು. ಅಲ್ಲಿ ನಮ್ಮ ಇವ್ರದ್ದು ನಂಬರ್ ಕೊಟ್ಟಿರ್ತೀವಿ ಪ್ರೋಗ್ರಾಮ್ ಎಂಡ್ ಅಲ್ಲಿ.
1: ಕಾರ್ಯಕ್ರಮದ ಕೊನೆಗೆ ಒಂದು ಫೋನ್ ನಂಬರ್ ಹೇಳ್ತೀನಿ ಶಿವಪುತ್ರ ಅವ್ರ, ಆ ಫೋನ್ ನಂಬರ್ ಬರ್ಕೊಳ್ರಿ. ನೀವು ಶನಿವಾರ ದಿವಸ ಅಂದ್ರೆ ಶುಕ್ರವಾರ ಫೋನ್ ಮಾಡಿ ಕೇಳ್ರಿ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಅವ್ರು ಯಾವತ್ತು ಬರ್ತಾರ ಅಂತ ಹೇಳಿ. ಡಾಕ್ಟರ್ ಬರೋ ದಿವಸ ನಿಮ್ಮ ಹೆಸರು ಹಚ್ಕೊಂಡು ಬಂದು ಹುಬ್ಬಳ್ಳಿಗೆ ತೋರಿಸ್ಕೊಂಡು ಹೋಗ್ರಿ.
0: ಪ್ರತಿ ತಿಂಗಳು ಎರಡನೇ ಶನಿವಾರ ಹುಬ್ಳಿಗೆ ವಿಸಿಟ್ ಮಾಡ್ತೀನಿ ರೀ ಬೆಂಗಳೂರಿಂದ.
3: ಹಾ,
0: ಪ್ರತಿ ತಿಂಗಳು ಎರಡನೇ ಶನಿವಾರ ಹುಬ್ಳಿಗೆ ಬರ್ತೀವಿ.
3: ಫೋನ್ ಮಾಡ್ತೀನಿ,
1: ಕಾರ್ಯಕ್ರಮ ಕೊನೆ ತನಕ ಕೇಳ್ರಿ.
3: ಆಯ್ತು ಆಯ್ತು ಮೇಡಮ್, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ.

0: ಹಲೋ ಹಲೋ
1: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನಾವು ಜಮಖಂಡಿ ತಾಲೂಕು ಹುಲಿಯಾದಿಂದ ಮಾತಾಡೋದ್ರಿ.
0: ಹುಸೇನ್ ಬಿ?
1: ಹ್ಞೂನ್ರಿ,
0: ಹೇಳ್ರಿ ಹುಸೇನ್ ಬಿ.
1: ಸರ್ ನಮಸ್ಕಾರ ರೀ.
2: ನಮಸ್ಕಾರ ರೀ ಅಮ್ಮ, ಹೇಳ್ರಿ ಅಮ್ಮ.
1: ಸರ್, ನಾವೊಂದು 10-15 ವರ್ಷದ ಹಿಂದೆ ಒಂದ್ ಸ್ವಲ್ಪ ಕಾಲ್ ಜಾರಿ ಬಿದ್ದೀನ್ರಿ ಸರ್.
2: ಹ್ಞೂನ್ರಿ.
1: ಅದು ಒಂದೇ ಮೊಣಕಾಲು ರೀ ಸರ್. ಆದ್ರೆ ಚಳಕ್ ಹಿಡ್ದಂಗ ಆಗತ್ರಿ ಸರ್. ನಾನು ನೇಕಾರಿಕೆ ಕೆಲಸ ಮಾಡ್ತೇನೆ. ಅದು ನೀವು ವಜ್ಜ ಕೆಲಸ ಬಾಳ ಬಿತ್ತಂದ್ರ ಸ್ವಲ್ಪ ಒಳಗ್ತದ್ರಿ ಸರ್. ಇಲ್ಲ ತಂದ್ರ ಏನು, ಅದು ಏನ್ ಇರಲ್ಲ ಸರ್.
2: ಈಗ
1: ನಮ್ಗೆ
2: 47 ವರ್ಷ ಹಿಂದ ಬಿದ್ದಿದ್ರೇನ್ರಿ?
1: ಹ್ಞೂನ್ರಿ ಸರ್, 15 ವರ್ಷದ
0: ಹಿಂದೆ. ತೋರ್ಸ್ಕೊಂಡಿದ್ದಿಲ್ಲ ಏನು ಹುಸೇನ್ ಬಿ?
1: ಇಲ್ರಿ ಮೇಡಮ್, ಹಾಗೆ ನಮ್ಗೆ ಏನ್ ದಾದ ಆಗಿಲ್ರಿ ಮೇಡಮ್. ಪರಿಸ್ಥಿತಿ ಬಾಳ ಗಂಭೀರ ಐತ್ರಿ ಮೇಡಮ್. ನಾವು ದುಡ್ಡು ತಿನ್ಲಕ್ ಅಂತ ಹೇಳಿ ಗೋಗಾಕ್ ಹೋಗಿದ್ದೀವ್ರಿ ಮೇಡಮ್.
0: ಅಲ್ಲಿ ಬಿದ್ದಿದ್ರಿ?
1: ಹ್ಮ್, ಗುಡ್ಡದಾಗ ಬಿದ್ದಿದ್ದೀನ್ರಿ ಮೇಡಮ್.
0: ಸರಿ ಸರಿ ಸರಿ.
1: ಅದು ಬಿದ್ದಿದ್ದ ನೆಪ ಆಗಿರಿ, ಒಂದ್ ಸ್ವಲ್ಪ ಚಳಕ್ ಹಿಡ್ದಂಗ ಆಗತ್ರಿ. ಮತ್ರಿ ಸ್ವಲ್ಪ ಏನಾರ ಮಲಾಮದು ಹಚ್ಚನ ಸ್ವಲ್ಪ ಆರಾಮ ಅನಸ್ತೈತ್ರಿ. ವಜ್ಜ ಕೆಲಸ ಮಾಡೋಣ ಬಾಳ ಅಳಕ್ದಂಗ ಆಗತ್ರಿ.
0: ಹೇಳ್ತಾರೆ ಡಾಕ್ಟರ್, ಕೇಳ್ರಿ.
2: ಈಗ ಜಾಯಿಂಟ್ ನಿಮಗೆ ಲೂಸ್ ಅನ್ಸತ್ತೇನ್ರಿ? ಅಡ್ಡಾಡ್ಬೇಕಾರ ಬಿದ್ದಂಗ ಆಗೋದು, ಜಾಯಿಂಟ್ ಒಳಗ್ ಸ್ಟೆಬಿಲಿಟಿ ಇಲ್ದಂಗ ಆಗೋದು ಅನಿಸ್ತೈತ ಮಂಡಿ ಒಳಗ?
1: ಹಂಗೆಲ್ಲ ಏನಾಗೋದಿಲ್ರಿ ಸರ್. ಅದು ಸ್ವಲ್ಪ ಅಳಗದ ವಜ್ಜ ಕೆಲಸ ಮಾಡ್ಲಕತ್ನಿಲ್ರಿ, ಕಾಲ್ ಅಳಗದಂಗ ಅಳಗದಂಗ ಆಗತ್ರಿ.
0: ಅಂದ್ರ ಶಕ್ತಿ ಇಲ್ದಂಗ ಆಗ್ತದ?
1: ಹ್ಞೂನ್ರಿ ಸರ್.
0: ಅಂದ್ರ ಎಲುಬನಾಗ ಶಕ್ತಿ ಇಲ್ದಂಗ ಆಗ್ತದ ನಿಮ್ಗ, ಲಳಬಳ ಲಳಬಳ ಅಂದಂಗ ಆಗ್ತದ, ಹೌದಿಲ್ಲೋ?
1: ಹ್ಞೂನ್ರಿ ಮೇಡಮ್.
2: ನೀವು 15 ವರ್ಷದಿಂದ ಬಿದ್ದಾಗೆಲ್ಲ ಮಂಡಿ ಊತ ಬಂದಿತ್ತೇನ್ರಿ ಬಿದ್ದ ಮೇಲೆ?
1: ಏನು ಇಲ್ರಿ ಸರ್, ಅದು ಮೊಣಕಾಲ ಒಡೆದ್ರಿ ಸರ್. ನೋವು ಆಗಿತ್ರಿ, ಗಾಯ ಆಗಿತ್ರಿ. ಆ ಗಾಯದ ಮೇಲೆ ಒಂಚೂರು ಅರ್ಶನ ಹಚ್ಚಿ ಮಾಸ್ಕೊಂಡ್ರಿ ಸರ್. ಅವಾಗ ದವಾಖಾನಿಗೂ ಸರ್ಕ ಹೋಗಿಲ್ರಿ ಸರ್ ನಾನು. ಅದ್ರ ಸಲುವಾರಿ ಸರ್ ಇವಾಗ ರೀ ನಾವು ನೇಕಾರಿಕೆ ಕೆಲಸ ಮಾಡ್ತೀವ್ರಿ ಸರ್. ತುಳದ್ ನೀವು ಹೊತ್ನ್ಯಾಗ ರೀ ಒಂದ್ ಸ್ವಲ್ಪ ಅಳಕದಂಗ ಅಳಕದಂಗ ಆಗತ್ರಿ ಸರ್. ಅದೇನ್ ದವಾಖಾನೆ ತೋರ್ಸೊಂಡ್ರಿ ಸರ್?
2: ಎರಡು ಇರ್ಬೋದಮ್ಮ. ಒಂದೇ ನಿಮ್ಮ ಮಂಡಿ ಸರೌಂಡಿಂಗ್ ಇರುವ ಮಸಲ್ ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೀವಿ, ಮಂಡಿ ತೊಡಿ ಮುಂದೆ ಭಾಗ ಇರೋ ಮಸಲ್ ವೀಕ್ ಆಗಿರ್ಬೋದು. ಅದು ವೀಕ್ ಆದ್ರೂ ಕೂಡ ನಿಮ್ಗೆ ಮಂಡಿಲಿ ಶಕ್ತಿ ಇರಲ್ಲ, ಅಲಕ್ದಂಗ ಆಗತ್ತೆ. ಒಂದು. ಎರಡನೇದು, ಮಂಡಿ ಒಳಗಡೆ ACL ಅಂತ ಹೇಳ್ತೀವಿ, ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ, ಅದು ಮೇನ್ ಸ್ಟೆಬಿಲೈಸರ್, ಅದು ಪ್ರೈಮರಿ ಸ್ಟೆಬಿಲೈಸರ್ ಅಂತೀವಿ. ಅದು ಕಟ್ ಆಗಿರ್ಬೋದು ಬಿದ್ದಾಗ. ಹಾ, ಅದು ಕಟ್ ಆದ್ರೆ ನಿಮಗೆ ಸ್ಟೆಬಿಲಿಟಿ ಇರಲ್ಲ, ಎರಡರಲ್ಲಿ ಒಂದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ನೋವು ಬರ್ತಾ ಇತ್ತಂದ್ರೆ ಮೆನಿಸ್ಕಸ್ ಟಿಯರ್ ಅಂತ ಹೇಳ್ತೀವಿ, ಅದೊಂಥರ ಶಾಕ್ ಅಬ್ಸರ್ವರ್, ಗಾಡಿ ಶಾಕ್ ಅಬ್ಸರ್ವರ್ ಇದ್ದಂಗೆ, ಅದು ಕಟ್ ಆಗಿರ್ಬೋದು. ಇವು ಮೂರು ಕಾರಣಗಳಿರ್ಬೋದು. ಇದನ್ನೆಲ್ಲ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಒಂದು ಪ್ರಾಪರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಪೇಷೆಂಟ್ ನಾವು ನಡೆಯೋದು ನೋಡಬೇಕಾಗತ್ತೆ, ಮೂಮೆಂಟ್ ನೋಡಬೇಕಾಗತ್ತೆ, ನೀ ಜಾಯಿಂಟದ್ದು ಆ ಸ್ಟೆಬಿಲಿಟಿ ಚೆಕ್ ಮಾಡಬೇಕು. ಒಂದು ಕನ್ಫರ್ಮೇಷನ್ ಮಾಡ್ಕೋಬೇಕಂದ್ರೆ MRI ಸ್ಕ್ಯಾನ್ ಮಾಡಬೇಕಾಗತ್ತೆ ನೀ ಜಾಯಿಂಟದ್ದು, ಅವಾಗ ಅದು ಡಯಾಗ್ನೋಸಿಸ್ ಒಳಗಡೆ ಏನು ತೊಂದರೆ ಇದೆ ಅಂತ ಗೊತ್ತಾಗತ್ತೆ. ಅದ್ರ ಪ್ರಕಾರ ನಾವು ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ಬೋದಮ್ಮ.
0: ನಿಮ್ ಊರೊಳಗ ಯಾರಾದ್ರೂ ಆರ್ಥೋಪೆಡಿಕ್ ಡಾಕ್ಟರ್ ಇದ್ರೆ ತೋರಿಸ್ಕೊಳ್ರಿ, ಇಲ್ಲ ಅಂದ್ರೆ ಈಗಾಗಲೇ ಡಾಕ್ಟರ್ ಹೇಳಿದಂಗ ಪ್ರತಿ ತಿಂಗಳ 2ನೇ ಶನಿವಾರ ಡಾಕ್ಟರ್ ಹುಬ್ಳಿಗ್ ಬರ್ತಾರೆ, ಇಲ್ಲಿ ಬಂದಾಗ ಇಲ್ಲಿ ಬಂದು ತೋರಿಸ್ಕೊಂಡು ಹೋಗೋರಂತ. ಧನ್ಯವಾದ. ಹಲೋ
3: ಹಲೋ,
0: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ಹಲೋ ನಮಸ್ತೆ ಮೇಡಮ್, ನಾನ್ ಗದಗದಿಂದ ಮಾತಾಡ್ತೀನಿ, ಸುಶೀಲಾ ಅಂತ.
0: ಸುಶೀಲಾ, ಪ್ರಶ್ನೆ ಕೇಳ್ರಿ.
3: ಸರ್ಗೆ ನಮಸ್ಕಾರ.
2: ನಮಸ್ಕಾರ ಸುಶೀಲಾ ಮೇಡಮ್ ಅವ್ರೆ, ಹೇಳ್ರಿ ಮೇಡಮ್.
3: ಸರ್ ನನ್ಗದು ಸ್ವಲ್ಪ ಹರಿವಾತ ಅಂತ ಇರುತ್ತಲ್ಲ ಸರ್,
2: ಹ್ಞೂನ್ರಿ,
3: ಆ ವಾತ ಬಂದಾಗ ಸ್ವಲ್ಪ ಮೊಣಕಾಲಿಗೆ ಬಂದ್ರ ಮೊಣಕಾಲು ನೋವು ಇರುತ್ತ, ಆಮೇಲೆ ಮೈಗೆ ಬಂದಾಗ ಮೈಗೆಲ್ಲ ನೋವು ಇರುತ್ತ, ಆಮೇಲೆ ಚಂಡಿಗೆ ಬಂದಾಗ ಅಲ್ಲೆಲ್ಲ ನೋವು ಇರುತ್ತ. ಇವಾಗ ಏನ್ ಮಾಡಕತೈತಿ ಅಂದ್ರ ಸ್ವಲ್ಪ ತಲೆಗ್ ಬಂದು ತಲೆನೋವು ಜಾಸ್ತಿ ಆಗತೈತಿ ನೋಡ್ರಿ ಸರ್.
0: ವಾತ ವಾತ ಅಂತ ಹೇಳ್ತಿದ್ದೀರ?
3: ಹಾ ಸರ್, ವಾತ ಹರಿದು ಹರಿದಾಡ್ತಿರುತ್ತೆ ನೋಡ್ರಿ ಸರ್.
2: ಏಜ್ ಎಷ್ಟು ಸುಶೀಲಾ ಮೇಡಮ್ ಅವ್ರ ನಿಮ್ದೀಗ?
3: 45 ಸರ್.
2: ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮೇಡಮ್ ಇದು ನೋವೆಲ್ಲ?
3: ಇದು ಕಂಟಿನ್ಯೂ ಯಾವಾಗ್ಲೂ ಇರುತ್ತ ಸರ್, ಆದ್ರೆ ತಲೆಗ್ ಬಾಳ ಹೋಗಿದ್ದಿಲ್ಲ ಸರ್.
2: ಅಲ್ಲ ಮೇಡಮ್, ಎಷ್ಟು 6 ತಿಂಗಳು, 1 ವರ್ಷನೋ 2 ವರ್ಷ, ಯಾವಾಗಿಂದ ಸ್ಟಾರ್ಟ್ ಆಗಿದೆ?
3: ಬಹಳ ದಿವಸ ಆಯ್ತು ಸರ್, ಅಲ್ಲೇ 3-4 ವರ್ಷ ಆಯ್ತು ಸರ್. ಈಗ
2: ವರ್ಷ ಆಯ್ತು. ಬೇರೆ ಬೇರೆ ಜಾಯಿಂಟ್ ಪೇನ್ ಇದೆ ಅಲ್ಲ, ರಿಸ್ಟ್, ಈಗ ಕೈ ನೋವು, ಶೋಲ್ಡರ್ ಪೇನ್ ಅಂತ ಹೇಳ್ತೀವಲ್ಲ, ಭುಜದ ನೋವು, ಎಲ್ಲ ನೋವು ಇದೆಯಾ?
3: ಏನೇನ್ ನೋವು ಇರಲ್ಲ ಸರ್, ಅದು ಎಲ್ಲಿ ಬಂದಿರುತ್ತ ಅದು ಅಷ್ಟೇ ವಸ್ತು. ಎಷ್ಟು ಅಂದ್ರೆ ಒಂದ್ 4 ಇಂಚಿನಷ್ಟು ಅದು ಸಣ್ಣ ಸಣ್ಣ ಹೊಡಿತಿರುತ್ತ ಸರ್. 4 ಇಂಚಿನಷ್ಟು ಅದು ಎಲ್ಲಿ ಇರುತ್ತ ಆ ಜಾಗ ಅಷ್ಟು ನೋವು ಅಂದ್ರೆ ಅಷ್ಟು ನೋವು ಆಗಿರುತ್ತೆ.
2: ಅತಿ ಹೆಚ್ಚು ಯಾವ್ದು ಜಾಯಿಂಟ್ ಪೇನ್ ಬರುತ್ತೆ, ಯಾವ ಭಾಗದಲ್ಲಿ ಪೇನ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚು?
3: ಎಲ್ಲಕ್ಕಿಂತ ಅಂದ್ರೆ ಇವಾಗ ಸ್ವಲ್ಪ ತಲೆಗೆ ಬಾಳ ನೋವು ಮಾಡಕತ್ತೈತೆ ಸರ್.

0: ಇಲ್ಲಾಂದ್ರ ಮೊಣಕಾಲೊಳಗ್ ಇರ್ತಿತ್ತು ಸರ್. ಆ ಮೊಣಕಾಲೊಳಗ್ ಅದು ಇರ್ಲಿಲ್ಲ ಅಂದ್ರೆ ನನ್ ಮೊಣಕಾಲ ನೋವಿರಲ್ಲ ಸರ್.
1: ಅಲ್ಲ, ಮೊಣಕಾಲು ಅಂದ್ರೆ ಮೊಣಕಾಲ ನೋಯ್ತದೋ, ಮೀನುಗಂಡ ಅಥವಾ ತೊಡೆ ಭಾಗ ಅದು ನೋಯ್ತದೋ?
0: ಆ ಮೊಣಕಾಲ ಅಷ್ಟೇ ನೋಯ್ತಿತ್ತು ಸರ್. ಇವಾಗ ತಲೆಗೆ ಬಹಳ ತಲೆ ನೋಯ್ತೈತಿ ಸರ್. ತಲೆಗೆ ಒಳಗ್ ಹೋಗೈತೆ ಅದು ನರ ಸಣ್ಣ ಸಣ್ಣ ಹೊಡೆಯದು.
1: ಒಂದ್ ಕೆಲಸ ಮಾಡ್ರಿ ಸುಶೀಲಾ ಮೇಡಮ್, ನೀವು ಸರ್ ಹುಬ್ಬಳ್ಳಿಗೆ ಬರ್ತಿರ್ತಾರಲ್ಲ ಅವಾಗ ಗದಗ ಹುಬ್ಬಳ್ಳಿ ಏನ್ ಬಹಳ ದೂರ ಇಲ್ಲ, ಬಂದು ಒಂದ್ಸತಿ ತೋರಿಸ್ಕೊಂಡು ಹೋಗ್ಬಿಡ್ರಿ.
0: ಹುಬ್ಬಳ್ಳಿಯಾಗ ಎಲ್ಲಿ ಬರ್ತಾರ?
1: ಹುಬ್ಬಳ್ಳಿ ಲೈಫ್ ಲೈನ್ ಹಾಸ್ಪಿಟ್ಲಿಗೆ ಬರ್ತಾರೆ ಎರಡನೇ ಶನಿವಾರ. ಕಾರ್ಯಕ್ರಮದ ಕೊನೆಗೆ ಫೋನ್ ನಂಬರ್ ಹೇಳ್ತೀನಿ, ಫೋನ್ ನಂಬರ್ ಫೋನ್ ಮಾಡ್ಕೊಂಡು ಬರ್ರಿ.
2: ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿದ್ರೆ ಮೇಡಮ್ ಅದು ಕರೆಕ್ಟಾಗಿ ಒಂದು ಡಯಾಗ್ನೋಸಿಸ್ಗೆ ಬರ್ಬೋದು. ತಲೆನೋವು ಏನಂತೀರಿ? ಪ್ರಾಬಬ್ಲಿ ಇದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು, ಒಬ್ಬರು ನರರೋಗದ ಡಾಕ್ಟರ್ ನೋಡಬೇಕಾಗತ್ತೆ. ಮಂಡಿ ನೋವು ಏನಿದೆ ಅದನ್ನು ಪ್ರಕಾರ ನಾವು ನೋಡಿಕೊಂಡು ಅಸೆಸ್ ಮಾಡಿ ನಿಮಗೆ ಹೇಳ್ಬೋದು ಮೇಡಮ್, ಡೋಂಟ್ ವರಿ.
1: ಹಾಂ, ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ,
3: ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್.
1: ಹೇಳ್ರಿ ಮಲ್ಲಪ್ಪ ಶೆಟ್ರ.
3: ನಮಗೆ ಮೊಣಕಾಲು ನೋವು ನೋವು ಐತೆ ರೀ ಮೇಡಮ್, ಭಾಳ ಜ್ವರ ಬರ್ತಾವೆ ನೋಡ್ರಿ ಮೇಡಮ್.
1: ಹೇಳ್ತಾರೆ ಡಾಕ್ಟರ್ ಕೇಳ್ರಿ ಈಗ.
3: ಹ್ಞೂ ರೀ.
2: ಹಾಂ ಶೆಟ್ರ ನಮಸ್ಕಾರ ರೀ.
3: ನಮಸ್ಕಾರ ರೀ ಸರ್.
2: ಸರ್ ಇದು ಯಾವಾಗಿಂದ ನೋವು ಸ್ಟಾರ್ಟ್ ಆಗಿದ್ರಿ ನಿಮ್ಗೆ?
3: ಇದು ಒಂದು 2 ವರ್ಷ ಆಯ್ತು ನೋಡ್ರಿ ಮೇಡಮ್ ಸರ್.
2: ಹಾಂ,
3: ಭಯಂಕರ ಜ್ವರ ಬರ್ತಾವ್ರಿ, ಅದು ನಡೆಯಕ್ ಆಗಿಲ್ಲ ರೀ. ಆ ನಮ್ಮನೆ ಜ್ವರ ಬರ್ತಾವ್ರಿ ಸರ್.
2: ಹಾಂ ಹಾಂ.
3: ಆಮೇಲೆ ಇವು ಮಾತ್ರೆ ತಗೊಂತೀರಿ? ಮಾತ್ರೆ ತಗೊಂಡ್ರು ತಾತ್ಕಾಲಿಕ ಕಡಿಮೆ ಆಗುತ್ತೀರಿ ಸರ್?
2: ಹಾಂ ರೀ. ಹಾಂ.
3: ಮತ್ತೆ ಲಾಸ್ಟ್ಗೆ ಮತ್ತೆ ಹೆಂಗಿರ್ತೈತೆ ಹಂಗೆ ಆಗುತ್ತೆ, ನಡೆಯಕ್ ಆಗಿಲ್ಲ. ಆ ಮನೆ
2: ವಯಸ್ಸು ಎಷ್ಟು ನಿಮ್ದೀಗ?
3: ವಯಸ್ಸು ಈಗ 58 ನಡೆದ.
2: 58 ನಡೆದಿದೆ. ಓಕೆ. ಎರಡು ಮಂಡಿ ನೋವಲ್ರಿ?
3: ಎರಡು ಮೊಣಕಾಲು ನೋವು ಜೋಮ್ ಬರ್ತಾವೆ.
2: ಜೋಮ್ ಬರ್ತಾವೆ. ಕಾಲು ಕಟ್ ಸೌಂಡ್ ಬರ್ತೈತ ಅಡ್ಡಾಡ್ಬೇಕಾರೆ, ಕುರ್ಚಿಯಿಂದ ಎದ್ದೇಳ್ಬೇಕಾರೆ?
3: ಹೌದು, ಆ ಕಾಲು ನೋವು ಜಾಸ್ತಿ.
2: ಕಟ್ ಸೌಂಡ್ ಬರ್ತೈತಲ್ರಿ ಮಂಡಿ ಒಳಗೆ? ಹಾಂ ಹಾಂ. ಇದು ನೀವು ಹೇಳೋ ಪ್ರಕಾರ ಮಂಡಿ ಸೌಕ್ಲೆ ಬಂದಿದೆ ಸರ್. ಇದು ಮಂಡಿ ಸೌದಿದೆ. ಇದಕ್ಕೆ ನಾವು ಕರೆಕ್ಟಾಗಿ ಒಂದು ಎಕ್ಸಾಮಿನೇಷನ್ ಮಾಡಬೇಕು. ಒಂದು ನಿಂತ್ಕೊಂಡು ನೀವು ವೆಯ್ಟ್ ಬೇರಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಟ್ಯಾಂಡಿಂಗ್ ಎಕ್ಸ್ರೇಸ್ ಮಾಡಿಸ್ಬೇಕು. ಎಕ್ಸ್ರೇ ಮಾಡಿಸಿದಾಗ ಅದು ಎಷ್ಟು ಸೌದಿದೆ ಅಂತ ಒಂದು ಅಸೆಸ್ಮೆಂಟ್ ಆಗುತ್ತೆ ಸರ್ ಮಂಡಿ. ಹಾಂ, ಇನಿಷಿಯಲ್ ಸ್ಟೇಜಸ್ ಒಳಗೆ ನಾನು ಮುಂಚೆ ಹೇಳ್ದಂಗೆ ಎಕ್ಸಸೈಸ್ ಮಾಡಿಕೊಂಡು ವೆಯ್ಟ್ ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಡಯಟ್ ಇದ್ದರೆ ತೊಂದರೆ ಇಲ್ಲ, ಮಂಡಿ ನೋವನ್ನ ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು.
3: ನಮಗೆ ಸ್ವಲ್ಪ ಡಯಾಬಿಟಿಸ್ ಐತೆ ರೀ ಸರ್.
2: ಹಾಂ ಹಾಂ.
3: ಬಿಪಿ ನಾರ್ಮಲ್ ಐತ್ರಿ ಸರ್ ನಮ್ಗೆ.
2: ಓಕೆ ಓಕೆ. ಸೊ ಇದು ನೀವು ಒಂದ್ಸರಿ ಹುಬ್ಳಿಗೆ ಬಂದರೆ ನಾವು ಒಂದ್ಸರಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಎಕ್ಸ್ರೇನೂ ಮಾಡಿಕೊಂಡು ನಿಮಗೆ ಅದ್ರ ಪ್ರಕಾರ ಕರೆಕ್ಟಾಗಿ ಅಡ್ವೈಸ್ ಮಾಡ್ಬೋದು ಸರ್. ಆರ್ಥ್ರೈಟಿಸ್ ಇದೆಯೋ ಇಲ್ಲೋ, ಎಷ್ಟಿದೆ, ಇದ್ರೆ ಏನು ಮಾಡ್ಬೋದು ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಫಿಸಿಯೋಥೆರಪಿ ಅಥವಾ ಎಕ್ಸಸೈಸ್ ಮಾಡಿಸಿ ನೋಡ್ರಿ. ಕಂಟ್ರೋಲ್ ಆದರೆ ಅಂತೂ ಚಲೋ ಆಯಿತು, ಕಂಟ್ರೋಲ್ ಆಗಲಿಲ್ಲ ಅಂದರೆ ಒಂದು ಎಕ್ಸ್ರೇ ಮಾಡಿಸ್ಕೊಂಡು ನೆಕ್ಸ್ಟ್ ಏನಂತ ಮಾಡ್ಕೊಂಡು ವಿಚಾರ ಮಾಡ್ಬೋದು ಸರ್.
3: ನಮಸ್ಕಾರ ಸರ್.
2: ನಮಸ್ಕಾರ ಸರ್. ನಮಸ್ಕಾರ.
1: ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
4: ನಮಸ್ಕಾರ ರೀ ಮೇಡಮ್, ರಾಮಗಲ್ ತಾಲೂಕು ಆದೂರಿಂದ ರೀ, ರಾಮಚಂದ್ರ ಕುಂಟೆ ಅಂತ ಹೇಳಿ ಮಾತಾಡೋದು.
1: ಪ್ರಶ್ನೆ ಕೇಳ್ರಿ ರಾಮಚಂದ್ರ ಅವ್ರ.
4: ನಮಸ್ಕಾರ ರೀ ಸರ್.
2: ಸರ್ ನಮಸ್ಕಾರ ರೀ.
4: ಸರ್ ನನಗೆ 70 ವರ್ಷ ರೀ ಈಗ.
2: ಹ್ಞೂ ರೀ ಸರ್.
4: ಎರಡು ಮಂದಿನೂ ಭಾಳ ನೋವು ಇದಾವ ರೀ, ಈಗ ಅಲ್ಲೇ ಅಟೆಂಡ್ರು ಸತ್ರಿ ಸ್ಟಾರ್ಟ್ ಆಗಿ.
2: ಹ್ಞೂ ರೀ ಸರ್.
4: ಸ್ವಲ್ಪ ಶುಗರ್ ಇದೆ, ನಾರ್ಮಲ್ ಇದೆ ಶುಗರ್.
2: ಹಾಂ ಸರ್.
4: ಅಲ್ಲಿಂದ ಬಿ ಪಿ ಅಂಕಲ್ ಏನಿಲ್ಲ ರೀ.
2: ಹಾಂ ಸರ್.
4: ಮಂಡೆ ಓಡಾಡ ಮುಂದೆ ರಾತ್ರಿ ಟೈಮ್ ಒಂದ್ ಸ್ವಲ್ಪ ಕಟ್ ಕಟ್ ಅಂತಾವ್ ರೀ.
2: ಹಾಂ ಹಾಂ ಹಾಂ.
4: ಅಲ್ಲಿಲ್ಲ, ಈಗ ನಾನು ಎಲ್ಲ ಕಡೆನು ತೋರ್ಸೇನ್ ರೀ, ಮಣಿಪಾಲ್, ಬೆಂಗಳೂರು, ಹುಬ್ಳಿ, ಎಲ್ಲ ಕಡೆ ತೋರಿಸಿದ್ರೆ ಏನಂತಾರ ರೀ ಡಾಕ್ಟರ್, ಅವ್ರು ಏನ್ ಮಾಡಕ್ಕಾಗಲಿಲ್ಲಪ್ಪ, ಬೋನ್ ಸೌಕ್ಲಿ ಬಂದವು, ಆಪರೇಷನ್ ಮಾಡೋ ಕಾನ್ಸಿಯ ಸರ್.
2: ಹೌದು ಸರ್, ಹೌದು.
4: ಅದಕ್ಕೆ ಅವು ನೋವು ಭಾಳ ಇರೋಕೆ ಏನಾರ ಸಮಸ್ಯೆ ಪರಿಹಾರ
2: ಸರ್? ಈಗ ಸದ್ಯದ್ದು ಸೈನ್ಸ್ ರಿಸರ್ಚ್ ಪ್ರಕಾರ ನೀ ರಿಪ್ಲೇಸ್ಮೆಂಟ್ಗಿಂತ ಮುಂದೆ ಯಾವುದು ಹೋಗಿಲ್ಲ, ಅದೊಂಥರ ಲಾಸ್ಟ್ ಫೈನಲ್ ಸ್ಟಾಪು. ಸಿವಿಯರ್ ಆಸ್ಟಿಯಾರ್ಥ್ರೈಟಿಸ್ ಆದರೆ ಯಾವುದು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಒಂದು 2-3 ದಿವಸಕ್ಕಿಂತ ಹೆಚ್ಚಿಗೆ ವರ್ಕ್ ಆಗೋಲ್ಲ ಸರ್. ಹಾಂ, ನೀವೊಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಇರೋದು ಬಾಡಿ ಒಳಗೆ ಇರೋ ತನಕ ನಿಮ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಮತ್ತೆ ಪೇನ್ ಬರುತ್ತೆ. ಇಂಜೆಕ್ಷನ್ ತೊಗೊಂಡ್ರೆ ಅಬ್ಬಬ್ಬ ಅಂದರೆ 4-5 ದಿನ ಹೆಲ್ಪ್ ಆಗ್ಬೋದು.
4: ಅದು ಅದೆಲ್ಲ ಮಾಡ್ಸೇನ್ರಿ, ದಾವಣಗೆರೆ ಒಳಗೆ ಇಂಜೆಕ್ಷನ್ ಮಾಡ್ಸೇನ್ರಿ ಮಣಕಾಲ ಒಳಗೆ.
2: ಹಾಂ,
4: 3-4 ತಿಂಗಳು ಸ್ವಲ್ಪ ಆರಾಮ ಇರ್ತೈತಿ.
2: ಅದು ಸ್ಟೀರಾಯ್ಡ್ ಅಂತ ಕೊಟ್ಟಿರ್ತಾರೆ, ಅದು ಯೂಶ್ವಲಿ 3 ಮಂತ್ಸ್ ತನಕ ಬರುತ್ತೆ. ಬಟ್ ಅದು ಹೆಚ್ಚು ತೊಗೊಂಡ್ರೆ ಅದ್ರ ಸೈಡ್ ಇಫೆಕ್ಟ್ ಜಾಸ್ತಿ ಇರುತ್ತೆ ಸರ್, ಮಂಡಿ ಸೌಕ್ಲಿ ಜಾಸ್ತಿ ಆಗ್ಬಿಡುತ್ತೆ ಸ್ಟೀರಾಯ್ಡ್ ಜಾಸ್ತಿ ತೊಗೊಂಡ್ರೆ. ಸೊ ಅದು ನಿಮಗೆ ಆರೋಗ್ಯಕ್ಕೆ ಹಾನಿಕರ, ಅದು ಹೆಲ್ಪ್ ಮಾಡೋಕ್ಕಿಂತ ಅದು ಪ್ರಾಬ್ಲಮ್ ಮಾಡೋದೇ ಜಾಸ್ತಿ ಆಗುತ್ತೆ. ಸೊ ಇಫ್ ಡಾಕ್ಟರ್ ನಿಮ್ಗೆ ಆಲ್ರೆಡಿ ಸಜೆಸ್ಟ್ ಮಾಡಿದ್ದಾರೆ ನೀ ರಿಪ್ಲೇಸ್ಮೆಂಟ್ ಅಂದರೆ ಮೋಸ್ಟ್ಲಿ ನಿಮ್ಗೆ ನೀ ರಿಪ್ಲೇಸ್ಮೆಂಟೇ ಬೇಕಾಗತ್ತೆ ಸರ್. ಸೊ ಈಗ ಸದ್ಯದ ಟೆಕ್ನಾಲಜಿ ಪ್ರಕಾರ ಭಾಳ ಸೇಫ್ ಇದೆ ಸರ್ ಸರ್ಜರಿ. ಮತ್ತು ಸುಮಾರು ಜನ ನನಗೆ ಕೇಳ್ತಾರೆ 70 ಆಗಿದೆ, 75 ಆಗಿದೆ, ಈ ಏಜಲ್ಲಿ ನಾವು ಮಾಡಿಸ್ಬೋದಾ ಅಂತ. ನಾನು ಎಲ್ಲರಿಗೂ ಒಂದೇ ಉತ್ತರ ಕೊಡ್ತೀನಿ, ಈ ಆಪ್ರೇಷನ್ ಇದೇ ಏಜಲ್ಲಿ ಮಾಡಿಸೋದು. ಈಗ ಹೆಂಗೆ ನಾವು ಕ್ಯಾಟ್ರಾಕ್ಟು ಒಂದು 60 ವರ್ಷ ಆದಮೇಲೆ ಮಾಡಿಸ್ತೀವಲ್ರಿ, ಈ ಮಂಡಿ ಬದಲಾವಣೆ ಅಥವಾ ಮಂಡಿ ಚಿಪ್ ಬದಲಾವಣೆ ನೀ ರಿಪ್ಲೇಸ್ಮೆಂಟು ಕೂಡ ಒಂದು ಏಜ್ ಆದಮೇಲೆ ಮಾಡುವಂಥ ಸರ್ಜರಿ. ಈಗ ಅನಸ್ತೀಶಿಯಾ ಟೆಕ್ನಿಕ್ಸು ಭಾಳ ಇಂಪ್ರೂವ್ ಆಗಿದೆ, ಇಟ್ಸ್ ಎ ವೆರಿ ಸೇಫ್ ಪ್ರೊಸೀಜರ್. ಹೆಲ್ತ್ ಕಂಟ್ರೋಲ್

0: ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಇದ್ದರೆ ಹಾರ್ಟ್ದು ಏನು ಮೇಜರ್ ಇಶ್ಯೂ ಇಲ್ಲ ಅಂದರೆ ಸರ್,
1: ಏನಿಲ್ಲ ರೀ, ಏನಿಲ್ಲ ರೀ,
0: ಮೂರಿಂದ
1: ಎಲ್ಲ
0: ನಾಲ್ಕು
1: ಹೆಲ್ತ್
0: ದಿನ
1: ಎಲ್ಲ
0: ನೀವು
1: ಚೆನ್ನಾಗಿದೆ ಅಂತ
0: ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಸಾಕು, ಸರ್ಜರಿ ಮಾಡಿಸ್ಕೊಂಡು ಸಕ್ಸಸ್ಫುಲ್ಲಾಗಿ ಮನೆಗೆ ಹೋಗ್ಬೋದು. ಮತ್ತು ಆಪ್ರೇಷನ್ ಮಾಡಿದ್ದು ನೆಕ್ಸ್ಟ್ ಡೇನೇ ನಾವು ವಾಕ್ ಮಾಡಿಸ್ತೀವಿ. ಸುಮಾರು
1: ಓಕೆ
0: ಜನಕ್ಕೆ ಏನು ಕಲ್ಪನೆ ಇದೆ ಅಂದರೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಬಿಟ್ರೆ ಒಂದು ತಿಂಗಳು ಮನೇಲಿ ಮಲ್ಕೊಂಡೇ ಇರಬೇಕು, ನಾವು
1: ಹೌದಂತ
0: ಬೆಡ್ಡಲ್ಲೇ ಇರಬೇಕು, ಅಡ್ಡಾಡಂಗೂ ಇಲ್ಲ, ಟಾಯ್ಲೆಟಿಗೆ ಹೋಗಂಗಿಲ್ಲ ಅಂತೆಲ್ಲ ಇರುತ್ತೆ. ವೆರಿ ನೆಕ್ಸ್ಟ್ ಡೇ ಆಪ್ರೇಷನ್ ಆಗಿದ್ದು ನೆಕ್ಸ್ಟ್ ಡೇನೇ ನೀವು ವಾಕರ್ ಇಟ್ಕೊಂಡು ವಾಕ್ ಮಾಡ್ತೀರಾ, ನಿಮ್ಮಷ್ಟಿಗೆ ನೀವೇ ಕಮೋಡಲ್ಲಿ ಹೋಗಿ ಕೂತ್ಕೋತೀರಾ, ಫಿಸಿಯೋಥೆರಪಿಸ್ಟ್ ನಿಮಗೆಲ್ಲ ಎಕ್ಸಸೈಸ್ ಹೇಳ್ಕೊಡ್ತಾರೆ, ನೀವು ಯಾರ ಮೇಲೂ ಡಿಪೆಂಡ್ ಇರಲ್ಲ. ಆಮೇಲೆ ಈಗಿರೋ ಟೆಕ್ನಾಲಜಿಲಿ ಪೇನ್ ಕೂಡ ಒಳ್ಳೆ ಕಂಟ್ರೋಲ್ ಮಾಡ್ಬೋದು. ಮುಂಚೆ ಭಾಳ ಒಂದು ಹೆದರಿಕೆ ಇತ್ತು, ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ, ತಡ್ಕೊಳಕ್ಕಾಗಲ್ಲ ಅಂತ. ಅದನ್ನು ಕೂಡ ಈಗ ವೇರಿಯಸ್ ಬ್ಲಾಕ್ಸ್ ಬಂದಿದ್ದಾವೆ, ಅನಸ್ಥೆಟಿಕ್ ಬ್ಲಾಕ್ಸು, ಅದರಿಂದ ಮಾಡ್ಬೋದು. ಆಮೇಲೆ ಸುಮಾರು ಜನಕ್ಕೆ ಏನಿತ್ತಂದರೆ 10 ವರ್ಷ 15 ವರ್ಷಕ್ಕೆ ನೀ ರಿಪ್ಲೇಸ್ಮೆಂಟ್ ಫೇಲ್ ಆಗಿಬಿಡುತ್ತೆ, ಇನ್ನೊಂದು ಆಪ್ರೇಷನ್ ಬೇಕಂತಿರುತ್ತೆ, ಅದು ಕೂಡ ಇಲ್ಲ. ಈಗ ಲಾಸ್ಟ್ 10 ಇಯರ್ಸ್ ಏನು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ಲ ನಮ್ಮ ಆರ್ಥೋಪೆಡಿಕ್ಸಲ್ಲಿ, ಏನಿಲ್ಲ ಅಂದರೂ 25 ವರ್ಷ ಲಾಸ್ಟ್ ಆಗುತ್ತೆ ಸರ್ ಈ ನೀ ರಿಪ್ಲೇಸ್ಮೆಂಟ್ ಒಂದು ಸರಿ ಮಾಡಿಸಿದ್ರೆ.
1: ಅಂದಾಜು ಖರ್ಚು ಎಷ್ಟು ಬರ್ಬೋದು ಸರ್?
0: ಖರ್ಚು ಇದು ಒಂದು 2.5 ರಿಂದ 3 ಲಕ್ಷ ತನಕ ಬರುತ್ತೆ ಸರ್, ಡಿಪೆಂಡ್ಸು. ನಮ್ಮ ಸ್ಪರ್ಶ ಹಾಸ್ಪಿಟಲ್ RR ನಗರಲ್ಲಿ ಯಶಸ್ವಿನಿ ಸ್ಕೀಮ್ ಇರೋದ್ರಿಂದ ನಿಮಗೆ ತುಂಬ ಕಡಿಮೆ ಖರ್ಚಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ನಮ್ಮ ಉತ್ತರ ಕರ್ನಾಟಕದಿಂದ ಸುಮಾರು ಜನ ರೈತ ಬಂದವರೆಲ್ಲ ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ನೀಟಾಗಿ ಸರ್ವಿಸ್ ಮಾಡಿ ಸರ್ಜರಿ ಮಾಡಿ ಸಕ್ಸಸ್ಫುಲ್ಲಾಗಿ ತಿರುಗೋಗಿದ್ದಾರೆ ಸರ್, ಏನು ತೊಂದರೆ ಇಲ್ಲ.
1: ನಮಗೆ ಅವು ಯಾವ ಅನುಭವಿಸಿದ್ರಿ? ಆದ್ರೆ ನಮ್ಮ ಮನೆಯವರ ಇದು ಟೀಚರ್ ಇದ್ರಿ ಗೌರ್ಮೆಂಟ್.
0: ಹಾಂ ಸರ್.
1: ಅವ್ರಿದ್ರಾಗ ಒಂದ್ಸರಿ 10% ಇದ್ರ ಮಾಡ್ಸಿದ್ದೆ ರೀ ಹೆಗಲ್ ಮೇಲೆ, ಅಂದ್ರೆ ಅದ್ರಾಗ ಎಲ್ಲ ಪೇಮೆಂಟ್ 40% ಬಂದಿತ್ತು ಅವಾಗ. ಈಗ ಅದು ಬರ್ಬೋದೇನ್ರಿ ರಿಟರ್ನ್?
0: ಅದು ನಮ್ಮ ಹಾಸ್ಪಿಟಲ್ ಇವ್ರಿಗೆ ಕೇಳ್ಬೇಕು ಸರ್, ಅದು ಎಸ್ಟಿಮೇಷನ್ ಅವ್ರಿಗೆ.
2: ರಾಮಚಂದ್ರ ಅವರೇ, ಈಗ ಸಾಕಷ್ಟು ಇನ್ಶೂರೆನ್ಸ್ ಗಳು ಅದೆಲ್ಲ ಇರ್ತದೆ, ಮನೆಯೊಳಗೆ ವಿಚಾರಿಸ್ರಿ ಅದೇನಾದ್ರೂ ಮಾಡ್ಯಾರೋ ಏನೋ ಅಂತ. ನಿಮ್ಮ ಮಕ್ಕಳಿದ್ರೆ ಮಕ್ಕಳು ಕೂಡ ಅವರು ಇನ್ಶೂರೆನ್ಸ್ ಅವ್ರ ಕಂಪನಿಯಿಂದ ಇದೆಲ್ಲ ಅನುಕೂಲತೆಗಳು ಇರ್ತಾವ. ಮುಖ್ಯ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು, ಇರುವಷ್ಟು ದಿನ ಆರಾಮಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಅಂದ್ರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ್ರಿ, ಗಟ್ಟಿ ನಿರ್ಧಾರ ಮಾಡ್ರಿ, ಹೋಗಿ ನೀ ರಿಪ್ಲೇಸ್ ಮಾಡಿಸ್ಕೊಂಡು ಆರಾಮಾಗಿರ್ರಿ. ಅಲ್ಲ ಈಗ ಡಾಕ್ಟರು ಹುಬ್ಬಳ್ಳಿಗೂ ಬರ್ತಾರ, ಆದ್ರೆ ಹುಬ್ಬಳ್ಳಿ ಒಳಗೆ ಸರ್ಜರಿ ಮಾಡ್ತಾರಿಲ್ಲೋ?
0: ನಾವು ಸರ್ಜರಿ ಸ್ಪರ್ಶ RR ನಗರ ಎಲ್ಲ ಮಾಡ್ತಾರೆ, ಸ್ಪರ್ಶ ಹಾಸ್ಪಿಟಲ್ RR ನಗರ ಬೆಂಗಳೂರಲ್ಲಿ. ಇಲ್ಲಿ ಹುಬ್ಳಿಲಿ ಕನ್ಸಲ್ಟೇಷನ್ಗೆ ಬರ್ತೀನಿ ಸರ್, ಪ್ರತಿ ತಿಂಗಳು 2ನೇ ಶನಿವಾರ ಹುಬ್ಳಿಗೆ ಬರ್ತೀನಿ. ಬನ್ನಿ ಬನ್ನಿ ಸರ್, ಬನ್ನಿ.
2: ಕಾರ್ಯಕ್ರಮದ ಕೊನೆಗೆ ನಂಬರ್ ಹೇಳ್ತೀನಿ ರಾಮಚಂದ್ರ ಅವರೇ, ಬರ್ಕೊಂಡು ಮಾತಾಡ್ಕೊಂಡು ಹೋಗ್ರಿ.
0: ಟೇಕ್ ಕೇರ್ ಸರ್, ನಮಸ್ಕಾರ.
2: ಹಲೋ
3: ಹಲೋ, ಪ್ರೆಗ್ನೆಂಟ್ ಲೇಡಿಗೆ ಬಹಳ ಪೇನ್ ಇರ್ತದಲ್ಲ
2: ಸರ್? ಧ್ರುವ ಸರ್, ಧ್ರುವ ಸರ್, ಒಂದೇ ಪ್ರಶ್ನೆ.
3: ಒಂದೇ ಒಂದೇ ಅಂದ್ರೆ
2: ಆಯ್ತೀಗ, ಮುಗಿದ ಹೋಯ್ತು ನಿಮ್ ಪಾಳೆ. ನೆಕ್ಸ್ಟ್.
4: ಹಲೋ
2: ನಮಸ್ತೆ ಹೇಳ್ರಿ.
4: ಹಲೋ ನಮಸ್ಕಾರ ಮೇಡಮ್ ಅವರ.
2: ನಮಸ್ತೆ ಹೇಳ್ರಿ, ಎಲ್ಲಿಂದ?
4: ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣ ವಿಲೇಜ್ ಇಂದ ಭಾಗೀರಥಿ ಪಾಟೀಲ್ ಮಾತಾಡೋದ್ರಿ ಮೇಡಮ್ ಅವರ.
2: ಭಾಗೀರಥಿ ಅವ್ರು ಸ್ವಲ್ಪ ರೇಡಿಯೋ ಸೆಟ್ ದೂರ ಇಟ್ಕೊಂಡು ಬಂದು ಮಾತಾಡ್ರಿ. ಹಾ, ಪ್ರಶ್ನೆ ಕೇಳ್ರಿ ಭಾಗೀರಥಿ.
4: ಮೇಡಮ್ ಅವರ ಸರ್ ನಮಸ್ತೆ. ಸರ್
0: ನಮಸ್ಕಾರ ರೀ ಮೇಡಮ್, ಹೇಳ್ರಿ.
4: ಸರ್ ಅದು ಹಿಂಬಿಡ್ದಾಗ್ರಿ ಸರ್, ಒಟ್ಟ ಯಾಕೆ ನಡ್ಯಾಕ ಬರಲಾಗ್ಯದ್ರಿ? ಹಿಂಬಿಡ ಒಟ್ಟ ಊರು ಓಡಲಾಗ್ಯದ್ರಿ?
0: ಹಾ, ಇದು ಎರಡು ಹಿಂಬಿಡ ಇದ್ದಾರೆ, ಒಂದೇ ಕಡೆ ಇದೆ ರೀ ಇದು?
4: ಇಲ್ರಿ, ರೈಟ್ ಸೈಡ್ ಇಟ್ಟೇರಿ ಸರ್.
0: ರೈಟ್ ಸೈಡ್ ಯಾವಾಗಿಂದ ಇದೆ ಅಮ್ಮ ಇದು?
4: ಇದು 6 ಮಂತ್ಸ್ ಆಯ್ತ್ರಿ ಸರ್, ಒಟ್ಟ ಹಿಂಗ ಹೊಡೆತನು ಐತ್ರಿ ಸರ್, ಹಿಂಗ ಒಂದ್ ಜರ ತಿರ್ಗ್ಯಾಡ್ ಬಂದ್ ಹಿಂಗ ಕೂತ್ರ ಹೊಡೆತ ಹಾಕ್ತದ್ರಿ?
0: ಹೊಡಿತೈತಿ ಕಾಲೆಲ್ಲ. ಇದು ಬೆಳಗ್ಗೆ ಎದ್ದಾಗ ಫಸ್ಟ್ ಫ್ಯೂ ಸ್ಟೆಪ್ಸ್ ನೀವು ಬೆಡ್ ಇಂದ ಕೆಳಗೆ ಇಳಿತಿರಲ್ಲ, ಅವಾಗ ಬಹಳ ನೋವು ಬರುತ್ತಾ, ಕಾಲು ಉರ್ದಂಗಾಗೋದು, ಕಾಲು ನೋವು? ಇದು ಒಂಥರ ಮೋಸ್ಟ್ ಕಾಮನ್ ಕ್ಲಾಸಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಪ್ಲಾಂಟಾರ್ ಫೇಶೈಟಿಸ್ ಅಂತೀವಿ ನಾವು ಇದಕ್ಕೆ ಮೆಡಿಕಲ್ ಟರ್ಮ್ಸ್ ಒಳಗೆ. ಅದು ನೀವು ಏನಾಗುತ್ತಂದರೆ ಭಾಳ ಹೊತ್ತು ನಿಂತ್ಕೊಂಡಿರ್ತೀರಿ. ಏನಾಗ್ಬಿಟ್ಟಿದೆ, ನಾನು ಅವಾಗ ಹೇಳ್ತಿದ್ದೆ, ನಮ್ಮದು ಈಗ ಅಡುಗೆ ಮನೆಯೆಲ್ಲ ವೆಸ್ಟರ್ನ್ ಸ್ಟೈಲ್ ಆಗ್ಬಿಟ್ಟಿದೆ ಅಡುಗೆ ಮನೆ. ಬಟ್ ನಾವು ಅಡುಗೆ ಮಾಡೋದು ಏನಿದೆ ಅದು ಇಂಡಿಯನ್ ಸ್ಟೈಲ್ ಇದೆ. ಸೊ ಈಗ ನೀವು ಪಾಶ್ಚಾತ್ಯ ದೇಶಕ್ಕೆ ಹೋದ್ರೆ ಅವ್ರು ಇಷ್ಟೊತ್ತು ಅಡುಗೆ ಮನೆಯಲ್ಲಿ ಸ್ಪೆಂಡ್ ಮಾಡಲ್ಲ ಟೈಮ್. ನೀವು ಬಹಳ
4: ತಿರುಗಾಡ್ಬೇಕೇನ್ರಿ ಸರ್?
2: ಅಲ್ಲ ಮಾ ಆಗಿರ್ತಿ, ಡಾಕ್ಟರ್ ಏನ್ ಹೇಳಿಕತ್ತಾರ, ನಾವು ನಿಂತ್ಕೊಂಡು ಅಡಿಗೆ ಮಾಡ್ತೀವಲ್ಲ, ಮುಂಚೆ ಆಗಿದ್ರ ಕುತ್ಕೊಂಡು ಅಡಿಗೆ ಮಾಡ್ತಿದ್ರು ಹಳೆ ಹೆಣ್ಮಕ್ಳು. ಹಾ, ಹಂಗಾಗಿ ಅದಕ್ಕೆ ಸ್ವಲ್ಪ ಕಾಲ್ ಮೇಲೆ ಪ್ರೆಷರ್ ಬೀಳ್ತದ ಅಂತ ಹೇಳಿಕತ್ತಾರ. ಕೇಳ್ರಿ,
0: ಈಗ ಏನಾಗಿದೆ ರೀ, ನಮ್ಮ ಹಳೆ ನಮ್ಮ ಅಜ್ಜಿಯರು ಎಲ್ಲ ಅಡಿಗೆ ಮಾಡೋದು ನೋಡಿದ್ರೆ ಕುತ್ಕೊಂಡು ರೊಟ್ಟಿ ಬಿಡ್ತಿದ್ರು, ಪಲ್ಯ ಕುತ್ಕೊಂಡು ಮಾಡ್ತಿದ್ರು ಮನೆಯೊಳಗೆ, ಹೌದಲ್ರಿ?
4: ಜಾಸ್ತಿ ನಾವು ಅಡಿಗೆ ಮಾಡೋದಿಲ್ರಿ, ನಮ್ಮ ತಾಯಿಯವರೇ ಮಾಡ್ತಾರೆ.
0: ಹಾ ಹಾ, ನೀವು ಅಡ್ಡಾಡೋದು ಭಾಳ ಅಡ್ಡಾಡ್ತೀರಾ ಹೊರಗಡೆ? ಹಾಂ. ಸೊ ಈಗ ಏನಾಗಿದೆ, ಇದು ಪ್ಲಾಂಟರ್ ಫೇಶಿಯಟಿಸ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ, ಸಿಂಪಲ್ ಕಾಫ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಬರುತ್ತೆ. ಹಾಂ, ಇದು ಕಾಲು ಪಾದದ ಕೆಳಗಡೆ ನೀವು ಒಂದು ಟವಲು ಅಥವಾ ಏನಾದ್ರು ಬಟ್ಟೆ ಹಾಕಿ ಬೆಳಗ್ಗೆ ಎದ್ದು ಒಂದು 20 ಸರಿ ಜಗ್ಬೇಕ್ರಿ ಅದನ್ನು ಪಾದನ. ಹಾ ಅದ್.

0: ಹೇಳಿದ ಜಗ್ಗಬೇಕು, ಆಮೇಲೆ ಆ ಕಾಫ್ ಅಂತ ಮೀನು ಕಂಡ ಎಣ್ತೀವಲ್ಲ ಅದು ಸ್ಟ್ರೆಚ್ ಮಾಡಬೇಕು. ಅದಕ್ಕೆ ನೀವು ಫಿಸಿಯೋಥೆರಪಿ ಮಾಡಿಸಿದರೆ ಊರ ಹತ್ರ ಎಲ್ಲರೂ ಇದ್ದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಮತ್ತು ಅಲ್ಟ್ರಾಸೌಂಡ್ ಶಾಕ್ ವೇವ್ ಥೆರಪಿ ಅಂತ ಹೇಳ್ತೀವಿ, ಇದು ಕೂಡ ಹೆಲ್ಪ್ ಆಗುತ್ತೆ ಪ್ಲ್ಯಾಂಟರ್ ಫೇಶಿಯಟಿಸ್ಗೆ. ಇದು ಏನು ಹೇಳಿದ್ರೆ 6 ತಿಂಗಳಿಂದ 1 ವರ್ಷ ತನಕ ಇರುತ್ತೆ. ಅದು ಏನು ಟ್ರೀಟ್ಮೆಂಟ್ ತೊಗೊಂಡ್ರು
1: ಕಡಿಮೆ ಆಗುತ್ತೆ.
0: 1 ವರ್ಷ 1.5 ವರ್ಷ ಮ್ಯಾಕ್ಸಿಮಮ್ಮು. ಮತ್ತು ನಿಮ್ಮ ವೇಟ್ ಜಾಸ್ತಿ ಇದ್ರೆ ವೇಟ್ ಕಡಿಮೆ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಹಂಗಿದ್ರೆ ನೀವು ಏನಿಲ್ಲ, ಕಾಫ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ರಿ, ಆದಷ್ಟು ನಡೆಯೋದು ಕಡಿಮೆ ಮಾಡ್ರಿ, ಭಾಳ ಲಾಂಗ್ ಡಿಸ್ಟೆನ್ಸ್ ನಡಿಬೇಡ್ರಿ. ಹಾ, ಆಮೇಲೆ ಇನ್ಸೋಲ್ ಅಂತ ಬರುತ್ತೆ ಪಾದದ ಕೆಳಗಡೆ ಒಂದು ಸಪೋರ್ಟ್ ಬರುತ್ತೆ, ಅದನ್ನ ನೀವು ಒಬ್ಬರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ತೊಗೊಂಡ್ರೆ ಅದು ಇನ್ನೂ ಹೆಲ್ಪ್ ಆಗುತ್ತೆ. ನಿಮ್ಮ ಫುಟ್ ಆರ್ಚಸ್ ಅಂತ ಹೇಳ್ತೀವಿ, ಅದು ಆರ್ಚ್ ಸಪೋರ್ಟ್ ಮಾಡಿ ಪ್ಲ್ಯಾಂಟರ್ ಫೇಶಿಯಟಿಸ್ಗೂ ಅದು ಹೆಲ್ಪ್ ಮಾಡುತ್ತೆ ರೀ. ಅದು ಇಷ್ಟು ಫಿಸಿಯೋಥೆರಪಿ ಇನ್ಸೋಲ್. ಮೇಡಮ್ ಇದಕ್ಕೇನು ಎಕ್ಸ್ರೇ ಬೇಡ, ಎಕ್ಸ್ರೇ ಏನು ಬೇಕಾಗಿಲ್ಲ. ಒಂದ್ಸರಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಎಕ್ಸ್ರೇ ಬೇಕಾದರೆ ಡಾಕ್ಟರ್ ಹೇಳ್ತಾರೆ. ಹಾಂ, ಇಷ್ಟು ಮಾಡ್ಕೊಳ್ರಿ, ನೋಡೋಣ. ರೈಟ್.
2: ಹಲೋ ಹಲೋ,
3: ನಮಸ್ಕಾರ ಸರ್.
0: ಸರ್ ನಮಸ್ಕಾರ, ಹೇಳಿ ಸರ್.
3: ನಾವು ರೈತರ ಸರ್.
0: ಹ್ಞೂ ರೀ.
2: ತಮ್ಮ ಹೆಸರು ಎಲ್ಲಿಂದ?
3: ಬಸವರಾಜ ಮೇಡಮ್, ನಾವು ದಾಸ್ತಿ ಕಪ್ಪ ಮಾತಾಡೋದು.
2: ಹಾಂ ಹೇಳ್ರಿ ಬಸವರಾಜ್.
3: ನಾವು ಈ ಮೇವಪ್ಪನ ಹತ್ರ ಬೆನ್ ಹೊಡಿಯೋದ್ರಿ ಆದ್ರೆ.
2: ಆಕ್ಚುಲಿ ಇವತ್ತಿನ ವಿಷಯ ಮಂಡಿ ನೋವು ಇರಲಿ, ಆದರೂ ಡಾಕ್ಟರ್ ಹೇಳ್ಬೋದು ಅನ್ಸುತ್ತೆ.
3: ಸುಗರ್ ಐತೆ ಮೇಡಮ್?
2: ಹಾಂ ಹೇಳ್ತಾರೆ ಹೇಳ್ತಾರೆ
0: ಸರ್. ಇದು ಬೆನ್ ನೋವು ಯಾವಾಗಿಂದ ಐತೆ ಸರ್? ಇದು ಎಷ್ಟು ದಿನದಿಂದ ಐತೆ ಸರ್? ಇದು
3: ಅಂದ್ರೆ ನಮ್ಗೆ ಎಕ್ಸಿಡೆಂಟ್ ಐತೆ ಸರ್, ಈಗ ಒಂದು 15 ವರ್ಷ.
2: ಆಕ್ಸಿಡೆಂಟ್?
3: ಎಕ್ಸಿಡೆಂಟ್ ಇಂದ ಬೆನ್ ನೋಡಿ ಸರ್. ಹಿಂಗೆ ಮಾಡಿ ಹಾಕಿದ್ರೆ ಮಳೆಗಾಲ ಕತೆ ಹತ್ತಿ ಮೇಡಮ್. ಹಾಂ ಹಾಂ
0: ಹಾಂ, ಮಳೆಗಾಲ ಜಾಸ್ತಿ ಆಗುತ್ತೆ. ವಯಸ್ಸು ಎಷ್ಟು ಸರ್ ಈಗ ನಿಮ್ದೀಗ?
3: ನಮ್ಗೆ 54 ಸರ್.
0: 54. ಈ ಬೆನ್ನು ಹುರಿ ನೋವು ಅಲ್ಲಷ್ಟೇ ಬೆನ್ನಲ್ಲಿ ಇದೆಯೋ ಅಥವಾ ಕಾಲಿಗೆ ಹರಿಯುತ್ತೆ ಸರ್? ಇದು ನೋವು ಇದು
3: ಕಾಲಿಗೆ ಸರ್, ನಡಕ್ಕೆ ಬೆನ್ನು ಹುರಿ ಎಷ್ಟು ಸರ್? ಇದು
0: ಬೆನ್ನು ಹುರಿ ನೋವು ಮೇನ್ಲಿ. ಹಾಂ ಹಾಂ, ಯಾವಾಗ ಜಾಸ್ತಿ ಆಗುತ್ತೆ ಸರ್ ನೋವು ಇದು? ಕುತ್ಕೊಂಡಾಗೋ ಅಥವಾ ಭಾಳ ನಡೆದ್ರೂ? ವಜ್ಜೆ ಹೊತ್ತಾಗ ಜಾಸ್ತಿ ಆಗ್ತೈತಿ. ಮತ್ತೆ ಬೇರೆ ಯಾವ್ದಾದ್ರು ಜಾಯಿಂಟ್ ಪೇನ್ ಇದೆ ಸರ್ ಬಾಡಿ ಒಳಗೆ? ಶುಗರ್ ಇದೆ. ಓಕೆ. ಇದು ಮೋಸ್ಟ್ ಆಫ್ ದ ಟೈಮ್ ಸರ್ ಈ ಏಜ್ ಒಳಗೆ 50-55 ಮೇಲೆ ಬರೋದಕ್ಕೆ ನಾವು ಸ್ಪೈನಲ್ ಆರ್ಥ್ರೈಟಿಸ್ ಬರುತ್ತೆ ಸರ್. ಹೆಂಗೆ ಮಂಡಿ ಚಿಪ್ಪು ಸವಿಯುತ್ತಲ್ಲ ಅಲ್ಲಿ ಬೆನ್ನಲ್ಲಿ ಹುರಿ ಕೂಡ ಪ್ರತಿ ಒಂದು ವರ್ಟಿಬ್ರ ಅಂತ ಹೇಳ್ತೀವಿ, ಒಂದು ವರ್ಟಿಬ್ರ ಇನ್ನೊಂದು ವರ್ಟಿಬ್ರಾಗ ಒಂದು ಜಾಯಿಂಟ್ ಇರುತ್ತೆ. ಹೆಂಗೆ ನಾವು ಬೆನ್ನು ಮುಂದೆ ಬಗ್ಸ್ತೀವಲ್ಲ ಈ ಬಗ್ಗದಕ್ಕೆ ಒಂದು ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅದು ನೀವು ಮೋಸ್ಟ್ಲಿ ಭಾಳ ದಿನದಿಂದ ನೀವು ಸಾಮಾನು ಒಜ್ಜಿದೆಲ್ಲ ಒತ್ತಿ ಒತ್ತಿ ಎತ್ತಿ ಇದೆಲ್ಲ ಮಾಡಿ ಸೌದಿದೆ ಸರ್, ಅದು ಮೋಸ್ಟ್ಲಿ ಸೌದಿರುತ್ತೆ. ಇದಕ್ಕೆ ಒಂದು ಬೇಸಿಕ್ ಎಕ್ಸ್ರೇನೋ ಅಥವಾ MRI ಸ್ಕ್ಯಾನ್ ಮಾಡಿಸಿದರೆ ಎಷ್ಟು ಸೌಕ್ಲಿ ಬಂದಿದೆ, ನರದ ಕಂಪ್ರೆಷನ್ ಇದೆಯೋ ಇಲ್ಲ ಅಂತ ಒಂದು ಕನ್ಫರ್ಮ್ ಆಗುತ್ತೆ. ಸೊ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಅಡ್ವೈಸ್ ಮಾಡ್ಬೋದು ಸರ್. ಸ್ಟಾರ್ಟಿಂಗ್ ಆದ್ರೆ ಸ್ವಲ್ಪ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು ಸರ್ ಪೇನ್.
3: 15 ವರ್ಷದಿಂದ
0: ಇದೆ ಅದು. ಹಾಂ, ಸೊ ಇದು ನೀವು ಐಡಿಯಲಿ ಒಂದು MRI ಸ್ಕ್ಯಾನ್ ಮಾಡ್ಬೇಕಾಗತ್ತೆ ಸರ್. ಅವಾಗ ಅದ್ರದ್ದು ಕಂಪ್ರೆಷನ್, ಅದಕ್ಕೆ ಲಂಬಾರ್ ಕೆನಾಲ್ ಸ್ಟಿನೋಸಿಸ್ ಅಂತೀವಿ ಮೆಡಿಕಲ್ ಭಾಷೆ ಒಳಗೆ, ಮೋಸ್ಟ್ ಪ್ರಾಬಬ್ಲಿ ಅದಿರುತ್ತೆ ಸರ್ ಇದು ಈ ಏಜ್ ಗ್ರೂಪ್ ಒಳಗೆ. ಹಾಂ, MRI ಸ್ಕ್ಯಾನ್ ಮಾಡಿದ್ರೆ ಒಂದು ಲೆವೆಲ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ಸರ್ ಎಷ್ಟು ಕಂಪ್ರೆಷನ್ ಇದೆ, ಅದ್ರ ಪ್ರಕಾರ ನಾವು ಹೇಳ್ಬೋದು ಸರ್. ಏನು ಹೇಳ್ರಿ, ಮಾಡಿಸಿದ್ರ ಸ್ಕ್ಯಾನು? ಮಾಡಿಸ್ರಿ ಮಾಡಿಸ್ರಿ, ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮಾಡಿಸ್ರಿ, ನೋಡ್ಕೊಂಡು ಇದು ಮಾಡ್ಬೋದು ಸರ್. ಓಕೆ ರೈಟ್.
2: ಹಲೋ ಹಲೋ ಹಲೋ
4: ಹಲೋ,
2: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು?
4: ಅಲ್ಲಾಭಕ್ಷ.
2: ಪ್ರಶ್ನೆ ಕೇಳ್ರಿ ಅಲ್ಲಾಭಕ್ಷ ಅವ್ರ.
4: ಸರ್ ನಮಗೆ.
0: ಹಾ ಸರ್ ನಮಸ್ಕಾರ ಅಲ್ಲಾಭಕ್ಷ ಅವ್ರ, ಹೇಳ್ರಿ ಸರ್.
4: ಪೇನ್ ಇದ್ದಲ್ಲಿ ಸರ್ ಆಯುರ್ವೇದಿಕ್ ಔಷಧ ತಗೊಂಡ್ರಿ.
0: ಹ್ಞೂ ರೀ ಸರ್.
4: ಮೆಡಿಸಿನ್ ನಡೆಯೋದಿಲ್ಲ ಸರ್.
0: ಯಾವ ಪೇನಿಗೆ ಸರ್?
4: ಮಣಕಾಲ್ ಪೇನ್.
0: ಅದು ನಾನು ಆಯುರ್ವೇದ ಓದಿಲ್ಲಲ್ಲ ಸರ್, ಹಂಗಾಗಿ ನಾನು ಅದನ್ನ ಕಮೆಂಟ್ ಮಾಡಕ್ ಬರಲ್ಲ. ಒಂದು ಎರಡನೇದಾಗಿ, ಈಗ ಮಾರ್ಕೆಟಲ್ಲಿ ಆಯುರ್ವೇದ ಹೆಸರೊಳಗೆ ಕೆಲವೊಂದು ಸುಮಾರು ಬೇರೆ ಬೇರೆ ಮೆಡಿಸಿನ್ಸು ಕೊಡ್ತಾ ಇದ್ದಾರೆ, ಅದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಸೊ ಪ್ಯೂರ್ ಆಯುರ್ವೇದ ಆದ್ರೆ ಪ್ರಾಬಬ್ಲಿ ವರ್ಕ್ ಆಗತ್ತೆ ಸರ್ ಅದು, ಬಟ್ ಅದು ಡಿಪೆಂಡ್ಸ್. ಇಲ್ಲ ಇಲ್ಲ,
2: ನಾನು ಅಂದ್ರೆ ಆಯುರ್ವೇದ ತಗೊಂಡ ಮೇಲೆ ಅಲೋಪತಿ ಎಫೆಕ್ಟ್ ಆಗುದಿಲ್ವಾ ಅನ್ನೋದು ಪ್ರಶ್ನೆ.
0: ಓ, ಆತರ ಹಂಗೇನಿಲ್ಲ ಸರ್, ಆತರ ಏನಿಲ್ಲ. ಅದು ಎಫೆಕ್ಟ್ ಆಗುತ್ತೋ ಇಲ್ಲ ಅನ್ನೋದು ನಿಮ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಲಿ ಸ್ಟೇಜ್ ಒಳಗೆ ನೀವು ಏನು ಮಾಡಿದ್ರು ಒಂದು ಲೆವೆಲಿಗೆ ಕಂಟ್ರೋಲ್ ಆಗುತ್ತೆ ಸರ್. ಎಕ್ಸಸೈಸ್ ಮಾಡಿಕೊಂಡು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಪ್ಲೆಸಿಬೋ ಅನ್ನೋ ಎಫೆಕ್ಟ್ ಆಗಿರ್ಬೋದು ಅಥವಾ ರಿಯಲ್ ಎಫೆಕ್ಟ್ ಆಗಿರ್ಬೋದು, ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಹೆಲ್ಪ್ ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಒಳಗೆ. ಈಗ ಲೇಟ್ ಸ್ಟೇಜಸ್ ಅಂತ ಹೇಳ್ತೀವಿ ಸರ್, ಬೋನ್ ಆನ್ ಬೋನ್ ಆರ್ಥ್ರೈಟಿಸ್, ಆವಾಗ ನೀವು ಯಾವ ಮೆಡಿಸಿನ್

0: ವ್ಯಾಕ್ಸಿನ್ ತೊಗೊಳ್ರಿ, ಇಂಜೆಕ್ಷನ್ ತೊಗೊಳ್ರಿ, ವರ್ಕ್ ಆಗಲ್ಲ.
1: ಆಯ್ತು ಸರ್,
0: ಎಸ್
1: ಓಕೆ,
0: ಎಸ್.
2: ಧನ್ಯವಾದ. ಹಲೋ, ನಮಸ್ತೆ
3: ಮೇಡಮ್,
2: ಡಾಕ್ಟರ್ ಇದ್ದಾರೆ? ತಮ್ಮ ಹೆಸರು ಊರು ಹೇಳ್ಬೇಕಲ್ಲ.
3: ನಮ್ದು ಗುಡಿಗೇರಿ ಅಂತ್ರಿ.
2: ಗುಡಿಗೇರಿ, ಹೇಳ್ರಿ.
3: ನಡ ಬಾಲ್ ನೋಸ್ತದ ರೀ.
2: ಇದು ಇವತ್ತು ಮೊಣಕಾಲಿನ ವಿಷಯ ಅದ, ಆದರೂ ಒಂದು ಎರಡು ವಾಕ್ಯದಾಗ ಹೇಳ್ತಾರೆ ಡಾಕ್ಟರ್.
0: ಸರ್, ಯಾವಾಗಿಂದ ಇದೆ ಸರ್ ನಡನವ್ರು ಇದು?
3: ಸರ್, ಈಗ ಒಂದು ನನಗೆ ಹರಣಿ ಆಪ್ರೇಷನ್ ಆಗಿತ್ತು ಸರ್.
0: ಹ್ಞೂ ರೀ ಸರ್.
3: ಅದು ನಂತರ ಅದು ನಡನೋ ಸ್ಯಾಸ ಚಲೋ ಆಗ್ಬಿಡ್ತದೆ ಸರ್.
0: ಏನು ಈಗ ಏಜ್ ಸರ್ ನಿಮ್ದು?
3: 52 ಸರ್.
0: 52. ನಡನೋವು ಕಾಲಿಗೆ ಹರಿಯುತ್ತೋ ಅಥವಾ ಅಲ್ಲಿ ಅಷ್ಟೇ ನೋವು ಅಷ್ಟೇ ಇರುತ್ತೆ ಸರ್? ಲೋಕಲೈಸ್ಡ್
3: ಎಷ್ಟೊಂದು ಮುಗಿಸ್ತದೆ ಸರ್. ಅದು ಒಂಥರ ತುಂಬ್ದಂಗೆ ಆಗಿರ್ತದೆ ಸರ್ ಅಲ್ಲಿ.
0: ಹಾಂ ಹಾಂ.
3: ಅದು ಭಾಳ ಪೇನ್ ಬರ್ತದೆ ಸರ್, ಬಗ್ಗಾಕಾಗಂಗಿಲ್ಲ ಸರ್.
0: ಹಾಂ ಹಾಂ. ವರ್ಕ್ ವೈಸ್ ಏನು ಮಾಡ್ತೀರಾ ಸರ್ ನೀವು?
3: ಸರ್, ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ.
0: ಟೈಲರಿಂಗ್ ಕೆಲಸ ಮಾಡ್ತೀರಿ. ವಜ್ಜಿ ಸಾಮಾನು ಇತ್ತದಲ್ಲ, ಏನಿರಲ್ಲ?
3: ಇಲ್ಲ ಸರ್.
0: ಏನಿರಲ್ಲ. ಭಾಳ ಹೊತ್ತು ಕೂತ್ಕೊಂಡೇ ಇರ್ತೀರಾ?
3: ಕುಂತಿರ್ತೀವಿ ಸರ್.
0: ಕುಂತಿರ್ತೀರಾ?
3: ಇದ್ದಾಗ ಕುಂತಿರ್ತೀರಿ ಸರ್. ಭಾಳ ಕುಂತಿರ್ತೀರಿ.
0: ಭಾಳ ಹೊತ್ತು ಕುತ್ಕೊಂಡ್ರೆ ಇದಕ್ಕೆ ಮೆಕ್ಯಾನಿಕಲ್ ಬ್ಯಾಕೇಕ್ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ, ಗಾಡಿ ಡ್ರೈವರ್ಸಿಗೆ ಇವರಿಗೆಲ್ಲ ಆಗುತ್ತೆ. ಒಂದೇ ಸರಿ ಕುತ್ಕೊಂಡಾಗ ಏನಾಗುತ್ತೆ ಸರ್, ಅಪ್ಪರ್ ಬಾಡಿ ವೇಟ್ ಎಲ್ಲ ನಮ್ದು ಸ್ಪೈನ್ ಮೇಲೆ ಹೋಗುತ್ತೆ. ನಡೆದ ಮೇಲೆ ನಿತ್ಕೊಂಡಾಗ ಎಲ್ಲ ಭಾರ ನಮ್ಮ ಕಾಲ ಮೇಲೆ ಹೋಗ್ತದೆ
3: ಸರ್. ಎದ್ದಾಗ ಸರ್ ಮಣಕಾಲು ತೆಳಗ್ ಪಾದ ಹಿಮ್ಮಡ ಎಲ್ಲ ಹಿಡ್ಕೊಂಡ್ಬಿಡ್ತಾವೆ ಸರ್.
0: ಅದೇ ಸ್ಟಿಫ್ನೆಸ್ ನಿಮ್ದು ವರ್ಕ್ ವೈಸ್ ಇರೋದ್ರಿಂದ ಮೊಬಿಲಿಟಿ ಹೆಚ್ಚಿಗೆ ಇಲ್ಲ, ಬಾಡಿ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿರ್ಬೋದು, ಅದಕ್ಕೆ ಮಲ್ಟಿಪಲ್ ಜಾಯಿಂಟ್ ಪೇನ್ ಇದೆ. ನಡ ನಾವು ಕಾಲಿಗೆ ಹರಿಯಲ್ಲ ಅಂದರೆ ಮೋಸ್ಟ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಇದ್ದಂಗಿಲ್ಲ, ಬಟ್ ಬೆಸ್ಟ್ ಅಂದರೆ ಒಬ್ಬರು ಆರ್ಥೋಪೆಡಿಕ್ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಸರ್. ಒಂದ್ಸರಿ ಫುಲ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಮಡ ನೋವು ಅಂತೀರಿ, ಮಂಡಿ ನೋವು ಅಂತೀರಿ, ಬೇರೆ ಏನಾದ್ರು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸ್ಪಾಂಡಿಲೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ನಡದ ಜೊತೆ ಬೇರೆ ಜಾಯಿಂಟ್ ಕೂಡ ಇನ್ವಾಲ್ವ್ ಆಗಿರ್ಬೋದು. ಅದಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟ್ ಬರುತ್ತೆ, ಕೆಲವೊಂದು ಎಕ್ಸ್ರೇಸ್ ಮಾಡಿದರೆ ಕನ್ಫರ್ಮ್ ಮಾಡ್ಕೋಬೋದು ಸರ್ ಡಯಾಗ್ನೋಸಿಸ್. ಸೊ ನಿಮ್ಮ ಹತ್ತಿರದ ಯಾರು
2: ಆರ್ಥೋಪೆಡಿಕ್? ಗುಡಿಗೇರಿ ಅಂದ್ರಿ ಅಲ್ಲ? ಗುಡಿಗೇರಿ ಊರು. ಅಲ್ಲಿಗೆ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹತ್ತಿರ ಇದ್ದೀರಿ? ಹಾಂ. ಡಾಕ್ಟರ್ ಹುಬ್ಬಳ್ಳಿಗೆ ಅದು ಬಂದಾಗ ಅಲ್ಲಿ ಬಂದು ತೋರಿಸ್ಕೊಳ್ರಿ.
3: ಆಯ್ತು ರೀ.
2: ಹಾಂ, ಧನ್ಯವಾದ. ಹಲೋ
4: ಹಲೋ,
2: ನಮಸ್ತೆ.
4: ಹಾಂ, ನಾವು ನವಲಗುಂದ ತಾಲೂಕು ಕಿರ್ಲಾಪುರದಿಂದ ಮಾತಾಡ್ತೇವೆ ರೀ.
2: ತಮ್ಮ ಹೆಸರೇನು?
4: ನಮ್ಮ ಹೆಸರು ಬಸವರಾಜ್ ಕುಲಕರ್ಣಿ ಅಂತೇಳಿ.
2: ಹಾಂ, ಪ್ರಶ್ನೆ ಕೇಳ್ರಿ ಬಸವರಾಜ್.
4: ಇವು ಏನು ಚಿಕನ್ ಗುನ್ಯ ಬಂದಿಂದ ಎರಡು ಮೊಣಕಾಲು ನೋವು ಆಯ್ಕವ. ಈಗ ಅದಕ್ಕೆ ಏನೈತೆ, ಯಾವ ಗುಳಿಗೆ ತಗೊಳ್ದಲ್ರಿ ಮೊಣಕಾಲು ನೋವಿಗೆ, ಅದಕ್ಕೆ ಏನು ತಗೋಬೇಕು ರೀ?
0: ಸರ್ ನಮಸ್ಕಾರ ಸರ್, ಕುಲಕರ್ಣಿ ಸರ್.
4: ನಮಸ್ಕಾರ ರೀ
0: ಸರ್. ಇದು ವಯಸ್ಸು ಸರ್ ನಿಮ್ದು?
4: ನಮ್ದು ವಯಸ್ಸು ಅದು 74 ರೀ.
0: 74. ಸೊ ನಿಮಗೆ ಮೋಸ್ಟ್ಲಿ ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸರ್, ಹಂಗಾಗಿದೆ ಇದು. ಎನಿ ವೈರಲ್ ಇನ್ಫೆಕ್ಷನ್ ಆದಾಗ ಅದು ಸಿವಿಯರ್ ಎಫೆಕ್ಟ್ ಆಗುತ್ತೆ ಸರ್, ಜಾಯಿಂಟ್ ಭಾಳ ಪೇನ್ ಇರುತ್ತೆ. ಅದು ಮೋಸ್ಟ್ ಆಫ್ ದ ಟೈಮ್ ರಿಸಾಲ್ವ್ ಆಗುತ್ತೆ ಸರ್, ಆಫ್ಟರ್ ಒಂದು ಸ್ವಲ್ಪ ತಿಂಗಳಾದ ತಕ್ಷಣ ರಿಸಾಲ್ವ್ ಆಗುತ್ತೆ. ಬಟ್ 74 ಇರೋದ್ರಿಂದ ಅದು ಮೋಸ್ಟ್ಲಿ ಆಸ್ಟಿ ಆರ್ಥ್ರೈಟಿಸ್ ಇದ್ದಂಗಿದೆ. ಈಗ ಪೋಸ್ಟ್ ವೈರಲ್ ಆರ್ಥ್ರಾಲಜಿ ಆಗಿ ಫಾಲೋಡ್ ಬೈ ಆಸ್ಟಿ ಆರ್ಥ್ರೈಟಿಸ್ ಆಗಿದೆ. ಸೊ ಈಗ ಎಷ್ಟು ದೂರ ನಡೆಯೋಕ್ಕಾಗತ್ತೆ ಸರ್ ನಿಮಗೆ?
4: ನಮಗೆ ಭಾಳ ಅಂದ್ರೆ 1 ಕಿಲೋಮೀಟರ್ ನಡೀತೀನಿ ನೋಡ್ರಿ.
0: ಹಾಂ, 1 ಕಿಲೋಮೀಟರ್ ನಡೀತೀರಂದ್ರೆ ಆಲ್ಮೋಸ್ಟ್ ಒಂದು ಮಾಡರೇಟ್ ಆರ್ಥ್ರೈಟಿಸ್ ಇರುತ್ತೆ, ಸಿವಿಯರ್ ಇರಲಿಕ್ಕಿಲ್ಲ.
4: ಹ್ಞೂ.
0: ಮತ್ತು ರಾತ್ರಿ ಮಕ್ಕೊಣಕ್ಕೆ ಹೋದಾಗ ಕುತ್ಕೊಂಡಾಗ ನೋವು ಬರ್ತಿರುತ್ತ, ರೆಸ್ಟ್ ಪೇನ್ ಅಂತ ಹೇಳ್ತೀವಿ ನಾವು.
4: ಇದು ಏನೈತೆ ನೋಡ್ರಿ, ಮಲ್ಕೊಂಡು ಎದ್ದಿಂದನೂ ನೋವು ಆಗತ್ತೆ ರೀ.
0: ಹಾಂ ಹಾಂ ಹಾಂ, ಓಕೆ. ಎಕ್ಸ್ರೇ ಏನಾದ್ರು ಮಾಡಿಸಿದ್ರೇನು ಸರ್ ಮಂಡಿದು?
4: ಇಲ್ಲ ಇಲ್ಲ ಮಾಡಿರಿ.
0: ಹಾಂ, ಒಂದು ಎಕ್ಸ್ರೇ ಮಾಡಿಸ್ಬಿಟ್ರಿ ಸರ್ ಮನೆ ಹತ್ರ ನಿಮ್ಮದು ಹಾಸ್ಪಿಟ್ಲ್ ಆದರೆ, ಇದ್ರ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಅವರ್ ವೆಯ್ಟ್ ಬೇರಿಂಗ್ ಎಕ್ಸ್ರೇಸ್ ಅಂತೀವಿ, ಆರ್ಥೋಪೆಡಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ಎಕ್ಸ್ರೇ ಮಾಡಿಸಿದ್ರೆ ನಮ್ಗೆ ಗ್ರೇಡ್ ಆಫ್ ಆರ್ಥ್ರೈಟಿಸ್ ಗೊತ್ತಾಗತ್ತೆ.
4: ಆಯ್ತು.
0: ಹಾಂ, ಅರ್ಲಿ ಸ್ಟೇಜಸ್ ಒಳಗೆ ಎಕ್ಸಸೈಸಸ್ ಮಾಡಿಕೊಂಡು ಕೆಲವೊಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಂಟ್ರೋಲ್ ಮಾಡ್ಬೋದು. ಲೇಟ್ ಸ್ಟೇಜಸ್ ಅಂದರೆ ಲಾಸ್ಟ್ ಫೈನಲ್ ಬೋನ್ ಆನ್ ಬೋನ್ ಆರ್ಥ್ರೈಟಿಸ್ ಇದ್ದಾಗ ಹೆಚ್ಚಿಗೆ ಆಪ್ಷನ್ ಇರಲ್ಲ ಸರ್, ನೀ ರಿಪ್ಲೇಸ್ಮೆಂಟೇ ಮಾಡಬೇಕಾಗತ್ತೆ.
4: ಆಯ್ತು.
0: ಎಸ್ ಸರ್. ಓಕೆ.
2: ಹಲೋ ಹಲೋ.
5: ಹಾಂ ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ.
5: ಗಜಾನನ್ ಭಟ್ ಹೊನ್ನಾವರ.
2: ಹೊನ್ನಾವರದಿಂದ ಗಜಾನನ್ ಭಟ್ರು, ಹೇಳ್ರಿ.
5: ನಮಸ್ತೆ ಡಾಕ್ಟರ್.
0: ಭಟ್ರೆ ನಮಸ್ಕಾರ ಸರ್, ಹೇಳಿ.
5: ನಮಗೊಂದು 15-20 ವರ್ಷದಿಂದ ಮೊಣಕಾಲು ನೋವು ಮೊದಲೇ ಇತ್ತು.
0: ಹಾಂ ಸರ್.
5: ಆಮೇಲೆ ಕೆಳಗಡೆ ಈಗ ಸೆಳೆತ ಒಂಥರ ಸೆಳೆತ ಬರ್ತಾ ಇದೆ ಎರಡು ಕಾಲಲ್ಲಿ.
0: ಎರಡು ಕಾಲೆಲ್ಲ ಮೀನ್ ಕಂಡದಲ್ಲಿ ಸರ್? ಎಲ್ಲಿ ಸೆಳೆತ ಬರುತ್ತೆ?
5: ಅದೇ ಮೀನ್ ಕಂಡದಲ್ಲಿ ಸೆಳೆತ ಬರ್ತದೆ. ಮತ್ತೆ ಕೈ ಅದೇ ತರ ಬರುತ್ತೆ, ಒಂದ ಬಲಗಾಲು ಬಂದ್ರೆ ಬಲಗೈ ಅದೇ ತರ ಬರ್ತದೆ.
0: ಓಕೆ. ಮಂಡಿ ನೋವು ಇದೆಯಾ ಸರ್?
5: ಮಂಡಿ ನೋವು ಈಗಿಲ್ಲ.
0: ಏಜ್ ಸರ್ ನಿಮ್ದು?
5: ನಮ್ದು 53.
0: 53. ಓಕೆ. ಮಂಡಿ ನೋವು ಇಲ್ಲ, ಮೇನ್ಲಿ ಕೈಯಲ್ಲಿ ನೋವು, ರಿಸ್ಟ್ ಅಲ್ಲಿ.
5: ಕೈ ಒಂಥರ ಸೆಳೆತ ಬರ್ತದೆ ರಾತ್ರಿ ಮಲಗಿದ ಕೂಡಲೇ, ತುಂಬಾ ನಿದ್ರೆನೇ ಬರೋದು.
0: ನಿದ್ರೆ ಬರಲ್ಲ. ಕೈಯೆಲ್ಲ ಜೋಮ್ ಬಂದಂಗ ಆಗುತ್ತಾ ಸರ್?
5: ಹಾ.

0: ಸರ್ ಸಿಂಜು ಮುಸ್ಕಾರ
1: ಕೈಯೆಲ್ಲ ಜುಮ್ ಜುಮ್ ಬರುತ್ತೆ, ಎದ್ದು ಒಂಥರ
0: ಹೌದು
1: ಕೈಯೆಲ್ಲ ಕೊಡ್ಕೋಬೇಕು ಅನ್ಸುತ್ತಲ್ಲ.
0: ಹೌದು ಹೌದು.
1: ಇದು ಕತ್ತು ನೋವು ಇದೆಯಾ, ಕುತ್ತಿಗೆ ನೋವು ಏನಾರು ಇದೆಯಾ?
0: ಇಲ್ಲ ಮತ್ತೆಲ್ಲೂ ನೋವಿಲ್ಲ.
1: ಹಾಂ, ಇದು ಮೋಸ್ಟ್ಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸರ್. ಇದು ಕಾರ್ಪಲ್ ಟನಲ್ ಅಂದರೆ ಕೈಯಲ್ಲಿ ಒಂದು ಮೀಡಿಯನ್ ನರ್ವ್ ಅಂತ ಇರುತ್ತೆ, ಆ ನರ ಕಂಪ್ರೆಷನ್ ಆಗಿರುತ್ತೆ. ಆ ನರ ಕಂಪ್ರೆಷನ್ ಆದಾಗ ನಿಮ್ಮ ಕೈಯೆಲ್ಲ ಒಂಥರ ಜೋಮ್ ಬಂದಂಗೆ ಆಗೋದು, ಒಂಥರ ಕೈ ಕೊಡ್ಕೋಬೇಕು ಅನ್ಸುತ್ತೆ, ರಾತ್ರಿ ಎಚ್ಚರ ಆಗುತ್ತೆ.
0: ಹೌದು.
1: ಹಾಂ, ಇದಕ್ಕೆ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರಿಸ್ಟ್ ಸ್ಪ್ಲಿಂಟ್ ಹಾಕ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಸರ್, ಎಸ್ಪೆಷಲಿ ನೈಟ್ ಮಲ್ಕೋಬೇಕಾರೆ. ನಾವೇನಾಗುತ್ತೆ, ಮಲ್ಕೊಂಡ ಕೈ ಹಿಂಗೆ ಮಡಚ್ಕೊಂಡ್ಬಿಡ್ತೀವಿ, ಅದು ಬೈ ಡಿಫಾಲ್ಟು
0: ಹೌದು
1: ಕೈ ಹಿಂಗೆ ಬೆಂಡ್ ಆಗುತ್ತೆ
0: ಹೆಚ್ಚಾಗಿ
1: ರಿಸ್ಟಲ್ಲಿ.
0: ನನ್ನ ಕೈ ಹೆಚ್ಚಾಗಿ ತಲೆಯಡಿ ಹೋಗ್ಬಿಡುತ್ತೆ
1: ಹಾಂ,
0: ರಾತ್ರಿ.
1: ಎಸ್. ಸೊ ಅವಾಗ ನರ್ವ್ ಕಂಪ್ರೆಷನ್ ಆದಾಗ ಇದು ಕಾರ್ಪಲ್ ಟನಲ್ ವೆರಿ ಕಾಮನ್ ಲೇಡೀಸಲ್ಲಿ, ಎಸ್ಪೆಷಲಿ ಮುಟ್ಟು ನಿಂತಾಗ ಪೋಸ್ಟ್ ಮಿನೋಪಾಸಲ್ ಸ್ಟೇಜಲ್ಲಿ, ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಅವ್ರಿಗೆ ಫ್ಲೂಯಿಡ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ಅವರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಬೇರೆ ಕಾರಣಗಳಂದರೆ ಕಿಡ್ನಿ ಪಿನರ್ ಪ್ರಾಬ್ಲಮ್ ಆದಾಗ ಫ್ಲೂಯಿಡ್ ರಿಟೆನ್ಷನ್ ಆದರೂ ಕೂಡ ಕಾರ್ಪಲ್ ಟನಲ್ ಬರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಆದರೆ ಬರುತ್ತೆ, ಏನಾದ್ರು ರಿಸ್ಟ್ ಇಂಜುರೀಸ್ ಆದರೆ ಬರುತ್ತೆ, ಇನ್ನು ಕೆಲವೊಂದು ಟೈಮಲ್ಲಿ ಏನು ರೀಸನ್ ಗೊತ್ತಾಗಲ್ಲ. ಸೊ ಅಂಡರ್ಲೈಯಿಂಗ್ ಪ್ರಾಬ್ಲಮನ್ನು ಕೂಡ ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಐಡಿಯಲಿ ಒಂದು ನಿಮ್ಮ ಹತ್ರ ಆರ್ಥೋಪೆಡಿಕ್ ಡಾಕ್ಟರ್ ಒಂದು ಸರಿ ಕನ್ಸಲ್ಟ್ ಮಾಡಿರಿ, ಲೆಟ್ ಒಂದು ಸರಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಲಿ. ಬಟ್ ಹಿಸ್ಟ್ರಿ ನೋಡಿದ್ರೆ ಕಾರ್ಪಲ್ ಟನಲ್ ಥರ ಇದೆ, ಸ್ಟಾರ್ಟಿಂಗ್ ಫೇಸಲ್ಲಿ ಮಸಲ್ ವೀಕ್ನೆಸ್ ಇಲ್ಲ, ಕಂಟಿನ್ಯೂಸ್ ನರ್ವ್ ಸಿಂಪ್ಟಮ್ಸ್ ಇಲ್ಲ ಅಂದರೆ ರಿಸ್ಟ್ ಸ್ಪ್ಲಿಂಟಿಗೆ ಹೆಲ್ಪ್ ಆಗುತ್ತೆ ಸರ್. ಒಂದು ಒಂದೂವರೆ ತಿಂಗಳು ಮಲ್ಕೋಬೇಕಾರೆ ಎರಡು ಕೈ ಸ್ಪ್ಲಿಂಟ್ ಹಾಕ್ಕೊಂಡು ಮಲ್ಕೊಳ್ಳಿ, ಅದನ್ನು ನೋಡಿಕೊಂಡು ದೆನ್ ವಿ ಕ್ಯಾನ್ ಅಸೆಸ್ ಸರ್. ಹಾಂ, ಯೂಶ್ವಲಿ ಕಡಿಮೆ ಆಗುತ್ತೆ, ಕಡಿಮೆ ಆಗಲಿಲ್ಲ ಸರ್ಜರಿ ಮಾಡ್ಬೋದು.
2: ಧನ್ಯವಾದ.
3: ಹಲೋ
2: ಹಲೋ
3: ಹಲೋ, ಕುಳಗೇರಿ ಕ್ರಾಸ್ ಸಿಮ್ಮನ್ ಕಟ್ಟಿದ್ರಿ, ಇದು ಬಳ್ಳಾರಿ ತಾಲೂಕು.
2: ಹಾಂ, ನಿಮ್ಮ ಹೆಸರೇನು?
3: ಇಲ್ಲಿ ಸರೋಜಿನಿ ಗುಂಡಾಯಿ ಮಾತಾಡ್ತಾರೆ ನೋಡ್ರಿ.
2: ಹಾಂ, ಕೊಡ್ರಿ.
3: ಹಲೋ
2: ರೀ,
3: ಹಲೋ
2: ಸರೋಜಿನಿ ಹೇಳ್ರಿ.
3: ಕಾಲ ಬಾಳ ಮುಸ್ತದ್ರಿ, ಮಳಕಾಲ 60 ವಯಸ್ಸಾಗ್ಯಾವ್ರಿ.
1: ಹ್ಞೂ, ಎರಡು ಮಂಡಿ ಏನ್ರಿ?
3: ಎರಡು ಇಲ್ರಿ, ಬಲ್ಕಿನ ಒಂದರಿ.
1: ಬಲಕಾಲು ಅಷ್ಟೇ. ಯಾವಾಗಿಂದ ಇದೆ ಅಮ್ಮ ನೋವು ಇದು?
3: ಇದು 2-3 ವರ್ಷ ಆತ್ರಿ ಅಷ್ಟೇ, ಬಾಳ ಮುಸ್ತದ್ರಿ.
1: 2-3 ವರ್ಷ. ಹಾ, ಏನಾರು ಬಿದ್ದಿದ್ರ ಮುಂಚೆ?
3: ಹ್ಞೂ, ದ್ರವಾಖಾನಿ ಹೋಗಿರ್ತೇವ್ರಿ.
1: ಹೌದಾ? ಅಲ್ಲ, ಬಿದ್ದಿದ್ರ ಏನಾರು ಹೊಡ್ತಾ ಬಿದ್ದಿತ್ತ ಕಾಲಿಗೆ?
3: ಏನು ಬಿದ್ದಿಲ್ಲರಿ, ಎಲ್ಲಿ ಬಿದ್ದಿಲ್ಲ, ಏನಿಲ್ಲ.
1: ಬಿದ್ದಿದ್ದೇನಿಲ್ಲ. ಹೌದಾ? ಇದು ಫುಲ್ ಡೇ ನೋವುತ್ತಾ ಅಥವಾ ಅಡ್ಡಾಡಿದ ಅಷ್ಟೇ ನೋವುತ್ತರಿ?
3: ಏ, ಅಡ್ಡಾಡಿದ್ರು ನೋವುತ್ತದ್ರಿ ಇದು.
1: ಹಾಂ ಹಾಂ, ಅಡ್ಡಾಡಿದ್ರೆ ನೋವುತ್ತರ, ಆಕ್ಟಿವಿಟಿ ರಿಲೇಟೆಡ್ ಇದೆ. ಮೋಸ್ಟ್ಲಿ ಆರ್ಥ್ರೈಟಿಸ್ ಇದೆ ರೀ, ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಇದು ನೀವು ಒಂದು ಎಕ್ಸ್ರೇ ಮಾಡಿಸ್ಬೇಕಾಗತ್ತಮ್ಮ, ಮಂಡಿ ಚಿಪ್ಪದ್ದು ಒಂದು ಎಕ್ಸ್ರೇ ಮಾಡಿಸಿದ್ರೆ ಅದು ಎಷ್ಟನೇ ಸ್ಟೇಜಲ್ಲಿದೆ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಅರ್ಲಿ ಸ್ಟೇಜಸ್ ಸ್ಟಾರ್ಟಿಂಗ್ ನಿಮ್ಗೊಂದು ಬಿಡ ಎಕ್ಸಸೈಸ್ ಮಾಡಿಕೊಂಡ್ರೆ ಮಂಡಿ ಸರೌಂಡಿಂಗ್ ಕ್ವಾಡ್ರಿಸೆಪ್ಸ್ ಅಂತ ಮಾಂಸಖಂಡ ಬರುತ್ತೆ, ಅದನ್ನು ಇಂಪ್ರೂವ್ ಮಾಡಿಕೊಂಡ್ರೆ, ಸ್ಟ್ರೆಂತ್ ಇಂಪ್ರೂವ್ ಮಾಡಿಕೊಂಡ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಸಿವಿಯರ್ ಸ್ಟೇಜ್ ಇದ್ದರೆ ಆರ್ಥ್ರೈಟಿಸ್ಸು ನೀ ರಿಪ್ಲೇಸ್ಮೆಂಟ್, ಮಂಡಿ ಚಿಪ್ ಬದಲಾವಣೆ ಮಾಡಬೇಕಾಗತ್ತಮ್ಮ.
2: ಧನ್ಯವಾದ. ಹಲೋ
4: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ತೆ,
4: ನಾವು ಬೈಲಹೊಂಗಲ ತಾಲೂಕು ಅಂಬ್ರಿಂದ ಮಲ್ಲಪ್ಪ ಸೋಂಕಿ ಅಂತ ಮಾತಾಡೋದು.
2: ಹೇಳ್ರಿ ಮಲ್ಲಪ್ಪ.
4: ನಮ್ಮ ಮಣಕಾಲು ಬಾಳ ಹೊಡಿಸ್ತಾವ್ರಿ ಮೇಡಮ್, ನಾವು ರೈತಕಿ ಮಾಡ್ತೇವ್ರಿ, ಮಣಕಾಲು ನೋವು ಬಾಳ ಹಾಕವ್ರಿ
2: ಹೇಳ್ತಾರೆ ಡಾಕ್ಟರ್, ಕೇಳ್ರಿ.
1: ನಮಸ್ಕಾರ ರೀ ಸರ್.
4: ನಮಸ್ಕಾರ ಸರ್.
1: ಸರ್, ಇದು ಎರಡು ಮಂಡಿ ನೋವು ಇದೆ, ಒಂದೇ ಕಡೆ ಇದೆ ರೀ ಮಂಡಿ ನೋವು?
4: ಎರಡು ಮಂಡಿ ನೋವು ಸರ್.
1: ಎರಡೂ ಕಡೆ ಇದೆಯಾ? ವಯಸ್ಸು ಸರ್ ನಿಮ್ದು?
4: ನಮ್ದು 61 ವಯಸ್ಸು.
1: 61 ವಯಸ್ಸು. ಯಾವಾಗಿಂದ ಇದೆ ರೀ ಇದೆಲ್ಲ ಮಂಡಿ ನೋವು? ಎಷ್ಟು ವರ್ಷ ಆಯ್ತು?
4: ಈಗ 2 ವರ್ಷ ಆಯ್ತು ಸರ್.
1: 2 ವರ್ಷದಿಂದ ಇದೆ ಅಲ್ರಿ. ಹ್ಞೂ ರೀ. ಯಾರು ಡಾಕ್ಟ್ರಿಗೆ ತೋರಿಸಿದ್ರ ಅಲ್ಲಿ ಆರ್ಥೋಪೆಡಿಕ್?
4: ತೋರಿಸಿದ್ರೆ ಆ ಗುಳಿಗೆ ಕೊಟ್ಟಾಗ ಕಡಿಮೆ ಆಗ್ತಾವ್ರಿ ಸರ್.
1: ಹಾ ಹಾ,
4: ಮತ್ತೆ ಹಂಗಾನ ಹೊಡಿಸ್ತಾವ್
1: ಹಂಗ ಹೊಡಿತಾ ಇರುತ್ತೆ. ಇದು ಕುರ್ಚಿಯಿಂದ ಎದ್ದೇಳ್ಬೇಕಾರೆ ನೋವು ಬರುತ್ತೇನ್ರಿ?
4: ಹ್ಞೂ ರೀ, ಬರ್ತೈತ್ರಿ.
1: ಹಾ ಹಾ, ರಾತ್ರಿ ಮಲ್ಕೊಳಕ್ ಹೋದಾಗ ಅಥವಾ ಕುಂತಾಗ ನೋವು ಇದೆಯಾ?
4: ಇಲ್ರಿ, ಹಂಗೇನಿಲ್ರಿ, ಬಾಳ ಕೆಲಸ ಮಾಡಿದ್ರೆ ಬಾಳ ಹೊಡಿಸ್ತಾವ್
1: ಅಡ್ಡಾಡಿದ್ರೆ ಬರ್ತೈತಿ. ಓಕೆ ಓಕೆ. ಎಕ್ಸ್ರೇ ಮಾಡಿಸಿದಿರಾ ಮಂಡಿದು?
4: ಇಲ್ಲ ಮಾಡ್ಸಿಲ್ರಿ ಸರ್.
1: ಹೌದಾ? ಒಂದು ಎಕ್ಸ್ರೇ ಮಾಡಿಸ್ಬಿಟ್ರಿ, ನಮ್ದು ಹಾರ್ಟ್ ECG ಇದ್ದಂಗೆ ಅದು. ಹಾಂ, ಎಕ್ಸ್ರೇ ಮಾಡಿಸ್ಬಿಟ್ರೆ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಎಷ್ಟು ಸೌದಿದೆ, ಆ ಲೆವೆಲ್ ಸ್ಟೇಜಲ್ಲಿದೆ ಅಂತ. ನಾನು ಮುಂಚೆ ಹೇಳ್ದಂಗೆ ಸ್ಟಾರ್ಟಿಂಗ್ ಸ್ಟೇಜ್ ಒಳಗೆ ಏನು ತೊಂದರೆ ಇಲ್ಲ ಸರ್, ನೀವು ಇಮಿಡಿಯೇಟಾಗಿ ಅದನ್ನು ಕಂಡು ಹಿಡ್ಕೊಂಡ್ರೆ ಚಲೋ, ಎಕ್ಸಸೈಸ್ ಮಾಡಿ ಸ್ಟ್ರೆಂಥನಿಂಗ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡ್ಬೋದು ನಾವು, ಮಂಡಿ ಸವಿದಿದ್ದಂಗೆ ನೋಡ್ಕೋಬೋದು.
4: ಹಾಂ,
1: ಬಟ್ ಅದ್ರ ಸ್ಟೇಜ್ ಪಾಸ್ ಆಗಿದೆ, ಬೋನ್ ಆನ್ ಬೋನು ಗ್ರೇಡ್ 4 ಅಂತ ಆರ್ಥ್ರೈಟಿಸ್ ಆದರೆ ಆವಾಗ ಎಕ್ಸಸೈಸ್ ಅಷ್ಟೇ ಹೆಲ್ಪ್ ಆಗಲ್ಲ, ಒಂದು ಲೆವೆಲಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ. ಮಂಡಿ ಚಿಪ್ ಬದಲಾವಣೆ ಬೇಕಾಗುತ್ತೆ ಸರ್, ನೀ ರಿಪ್ಲೇಸ್ಮೆಂಟ್.
4: ಬದಲಾವಣೆ ಮಾಡಬೇಕಾಗುತ್ತೆ.
1: ಹೌದು ಹೌದು, ಲಾಸ್ಟ್ ಸ್ಟೇಜಸ್, ಫೈನಲ್ ಗ್ರೇಡ್ 4 ಅಂತ ಹೇಳ್ತೀವಿ ನಾವು. ಅದು ಬೋನ್ ಆನ್ ಬೋನ್ ಅಂದರೆ ಒಟ್ಟು ಕಾರ್ಟಿಲೇಜ್ ಅದ್ರ ಏನು ಕವರ್ ಇರುತ್ತಲ್ಲ ಕಂಪ್ಲೀಟ್ ಸೌದ್ ಹೋಗ್ಬಿಟ್ಟಿರುತ್ತೆ, ಅವಾಗ ಮಂಡಿ ಚಿಪ್ ಬದಲಾವಣೆ ಒಂದೇ ಅದಕ್ಕೆ ಆಪ್ಷನ್ ಆಗಿ ಉಳಿಯುತ್ತೆ ಸರ್ ಅವಾಗ.
4: ಬಡವ್ರಿ, ಆದ್ರೆ ಅದು ಚಾರ್ಜ್ ಭಾಳ ಆಗ್ಬೋದು ಸರ್.
1: ಅಲ್ಲ, ಈಗ ನಮ್ಮಲ್ಲಿ ಯಶಸ್ವಿನಿ ಇದೆ ಸ್ಪರ್ಶ ಒಳಗೆ, ಆರ್ ಆರ್ ನಗರ ಒಳಗೆ.
2: ಅಲ್ಲ, ನೀವು ರೈತರು ಇದ್ದೀರಲ್ಲಪ್ಪ, ನಿಮ್ಮ ಹತ್ರ ಯಶಸ್ವಿನಿ ಕಾರ್ಡ್ ಇರ್ತದಲ್ಲ?
4: ಹೌದು ಸರ್ ಮೇಡಮ್.
2: ಹಾಂ, ಯಶಸ್ವಿನಿ ಕಾರ್ಡ್ ಇತ್ತು ಅಂದ್ರೆ ನಿಮಗೆ ಕನ್ಸಿಷನ್ ರೇಟ್ ಒಳಗೆ ಆಗ್ತದೆ.
4: ಹೌದ್ರಿ. ಹ್ಞೂ ಹೌದ್ರಿ.
2: ಫೋನ್ ಕಾರ್ಯಕ್ರಮ.

0: ಅದು ಕೊನೆಗೆ ಫೋನ್ ನಂಬರ್ ಹೇಳ್ತೀನಿ, ಬರ್ಕೊಂಡು ಆಮೇಲೆ ಮಾಹಿತಿ ಪಡ್ಕೊಳ್ರಿ.
1: ಆಯ್ತು, ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ.
0: ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನಾವು ಅಥಣಿ ತಾಲೂಕಾ ನಂದಗಾಂವದಿಂದ ಮಾತಾಡ್ತಿದ್ದೀವಿ.
0: ತಮ್ಮ ಹೆಸರು?
1: ಪ್ರಕಾಶ್ ನಂದೇಶ್ವರ್ ಅಂತ್ರಿ.
0: ಪ್ರಶ್ನೆ ಕೇಳ್ರಿ.
1: ಹಲೋ, ನಮಸ್ತೆ.
2: ನಮಸ್ಕಾರ ರೀ ಪ್ರಕಾಶ್ ಅವರ, ಹೇಳಿ ಸರ್.
1: ಸರ್, ನಮಗೆ ಸೊಂಟ ನೋವು ಇದೆ, ಅದು ಡಿಸ್ಕ್ ಸರ್ವ್ ಐತೆ ಅಂತ ಹೇಳ್ಯಾರಿ ಸರ್.
2: ಹ್ಞೂ ರೀ.
1: ಅದ ಅವ್ರ ಒಂದು ಸಣ್ಣ ಹೇಳಿರಿ ನಮ್ಗೆ.
2: ಹಾಂ ಹಾಂ.
1: ಮತ್ತ ಅದ ಹಂಗ ಪರಿಹಾರ ಏನಾರ ಐತೇನ್ರಿ ಸರ್ ಅದಕ್ಕೆ?
2: ಇದು ನಿಮ್ಗೆ ಡಿಸ್ಕ್ ಸರ್ದಿದೆಯಲ್ಲ ಮಂಡಿ, ಇದು ಸಾರಿ ಇದು ಬೆನ್ನ ಜೊತೆ ನಿಮ್ಗೆ ಇದು ನೋವು ಇದೆಯಾ? ಕಾಲು ನೋವೆಲ್ಲ ನೋವು ಹರಿತೈತ?
1: ಕಾಲು ನೋವು ಇಲ್ಲ ಸರ್.
2: ಹಾಂ,
1: ಸೊಂಟ ನೋವು ಅಷ್ಟೇ.
2: ಸೊಂಟ ನೋವು ಅಷ್ಟೇ. ಕಾಲಿಗೆ ನೋವು ಹರಿಯೋದು, ಜೋಮ್ ಬಂದಂಗೆ ಆಗೋದು, ಕಾಲಲ್ಲಿ ಏನಾದ್ರು ವೀಕ್ನೆಸ್ ಇದೆಯಾ? ಅಡ್ಡಾಡ್ಬೇಕಾರೆ ಮಾಡ್ಬೇಕಾರೆ ಕುದುರ್ಬೇಕಾರದು ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಸರ್, ಡಿಸ್ಕ್ ಪ್ರೊಲಾಪ್ಸ್ 90% ತಾನಾಗೇ ಕ್ಯೂರ್ ಆಗುತ್ತೆ. ಹೌದು ಹೌದು, ಮೆಜಾರಿಟಿ. ಇನ್ನು ನರ ವೀಕ್ನೆಸ್ ಇತ್ತು, ಸಿವಿಯರ್ ನರ್ವ್ ಕಂಪ್ರೆಷನ್ ಇತ್ತು, ಅದು ಎಂ ಆರ್ ಐಲಿ ಕಂಡು ಬರುತ್ತೆ. ಎಂ ಆರ್ ಐ ಮಾಡಬೇಕಾಗತ್ತೆ.
1: ಎಂ ಆರ್ ಐನು ಮಾಡಿದೀವ್ರಿ ಸರ್.
2: ಹಾಂ,
1: ಅವ್ರ ಆಪರೇಷನ್ ಹೇಳುತ್ತೆ ನಾವು ಮಾಡ್ತಿಲ್ರಿ, ಆದ್ರೂ ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡುತ್ತೆ, ನೋವು ಕಡಿಮೆ ಆಗ್ತೈತ್ರಿ ಸರ್.
2: ಅಲ್ಲ, ಅದನ್ನೇ ಹೇಳಿದ್ದು ನಾನು, ಮೆಜಾರಿಟಿ ಡಿಸ್ಕ್ ಪ್ರೊಲ್ಯಾಪ್ಸು ತಾನಾಗೆ ಕಡಿಮೆ ಆಗುತ್ತೆ. ಬಟ್ ಒಂದು 10-20% ಡಿಸ್ಕ್ ಪ್ರೊಲ್ಯಾಪ್ಸ್ಗಳು ಕಡಿಮೆ ಆಗಲ್ಲ. ಅದು ನರ್ವ್ ಕಂಪ್ರೆಷನ್ ಇತ್ತು, ನರ ವೀಕ್ನೆಸ್ ಇತ್ತು ಅಂದರೆ ಅದು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ, ನಿಮ್ಮ ನರ ವೀಕ್ ಇದೆಯೋ ಇಲ್ಲೋ. ಆಮೇಲೆ ಎಂ ಆರ್ ಐ ಸ್ಕ್ಯಾನ್ ನೋಡಿದಾಗ ಎಷ್ಟು ಮಟ್ಟಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಇದೆ, ನರ ಕಂಪ್ರೆಷನ್ ಇದೆ ಅಂತ, ಅದ್ರ ಪ್ರಕಾರ ನಾವು ಗೈಡ್ ಮಾಡ್ಬೋದು ಸರ್ಜರಿ ಬೇಕೋ ಬೇಡೋ ಅಂತ. ಎಸ್, ಒಂದ್ಸರಿ ಬಂದು ತೋರಿಸ್ಕೊಂಡು ಹೋಗ್ರಿ, ಅದನ್ನ ನೋಡ್ಕೊಂಡು ನಾನು ಅಡ್ವೈಸ್ ಮಾಡ್ತೀನಿ, ತೊಂದರೆ ಇಲ್ಲ.
0: ಹಲೋ.
2: ಓಕೆ.
3: ಹಲೋ,
0: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ನಾವು ಬೆಳಗಾವಿ ಡಿಸ್ಟಿಕ್ ರೀ ಮೇಡಮ್. ಅವ್ರ ರೋಗ ಏನು ಕೆಲಸದೇ ಇರ್ತೈತೆ ಹೇಳ್ರಿ ಮೇಡಮ್.
0: ನಿಮ್ ಪ್ರಶ್ನೆ ಇದೆಯಾ?
3: ಪ್ರಶ್ನೆ ಏನ್ರಿ ಮೇಡಮ್?
0: ಹಾ, ಇಡ್ರಿ. ಹಲೋ
4: ಹಲೋ ಡಾಕ್ಟರ್, ನಂಗೆ ಸ್ಪಾಂಡಲ್ ಐತಿ ಸರ್.
0: ಇಲ್ಲ, ಧ್ರುವ ಅವರ ಪಾಳೆ ಮುಗಿದ್ ಈಗ. ಹಲೋ
5: ಹಲೋ ಮೇಡಮ್, ನಾವು ರೀ
0: ಹೇಳ್ರಿ, ತಮ್ಮ ಹೆಸರು?
5: ಫಕೀರ್ ಸಾಬ್ ಜೋಗಿ ರೀ.
0: ಎಲ್ಲಿಂದ ಮಾತಾಡ್ತಿದ್ದೀರಿ ಫಕೀರ್ ಸಾಬ್?
5: ಅವ ಹುಬ್ಳಿ ಇದ್ದಾರೆ.
0: ಹುಬ್ಳಿಯಿಂದ ಹೇಳ್ರಿ.
5: ನಮ್ಗೆ ಕಾಲು ಮಣ್ಕಾಲು ಚಳಿದೆ, ಅಡ್ಡಾಡಕ ಬರೋದಿಲ್ಲ ಮೇಡಮ್.
0: ಹೇಳ್ತಾರೆ ಡಾಕ್ಟರ್
2: ಫಕೀರ್. ನಮಸ್ಕಾರ ರೀ ಫಕೀರ್ ಸಾಬ್.
5: ನಮಸ್ಕಾರ ರೀ.
2: ಏಜ್ ಎಷ್ಟು ನಿಮ್ದು?
5: ನಮ್ದು 73 ರೀ.
2: 73 ವರ್ಷ. ಇದು ಮಣ್ಕಾಲು ಕೆಳಗಂದ್ರೆ ಮೀನ್ ಕಂಡ ಜಾಗ ನೋವು ಬರ್ತೇನ್ರಿ? ಕಾಫ್ ಪೇನ್
5: ಅಡ್ಡಾಡಕ್ಕಾಗೋದಿಲ್ರಿ. ಅಡ್ಡಾಡಕ್ಕಾಗೋದಿಲ್ರಿ. ಮೀನ್ ಗಂಡ ಕೆಳಗ್ರಿ.
2: ಹಾ, ಎರಡು ಕಾಲ ಒಂದೇ ಕಾಲ್ ರೀ?
5: ಎರಡು ಕಾಲ ರೀ.
2: ಎರಡು ಕಾಲ. ಸೊಂಟ ನೋವು ಐತೇನ್ರಿ? ಬೆನ್ನು ನೋವು ಐತಾ? ಬ್ಯಾಕೇಕು
5: ಬೆನ್ನು ಅದು ಏನ್ ಇಲ್ರಿ ಮೇಡಮ್ ಸರ್.
2: ಹಾ ಹಾ. ಕಾಲಿಗೆ ಜೋಮ್ ಬಂದಂಗ ಆಗೋದು, ಕಾಲಿಗೆ ನೋವು ಹರಿದಂಗ ಆಗದೆ ಡಯಾಬಿಟಿಕ್ ಇದಾರೇನ್ರಿ? ಸಕ್ರಿ
5: ಇಲ್ರಿ ಸರ್.
2: ಏನಿಲ್ಲ, ಇದು
5: ಶುಗರ್ ಎಲ್ಲ ಏನಿಲ್ಲರಿ.
2: ಎರಡರಿಂದ ಮೂರು ಕಾರಣಗಳಿರ್ಬೋದು. ಒಂದು ಪೆರಿಫೆರಲ್ ನ್ಯೂರೋಪತಿ ಅಂತೀವಿ, ಒಂದು ಏಜ್ ಆದ್ಮೇಲೆ ನರಗಳು ವೀಕ್ ಆಗ್ತವೆ, ಅವಾಗ ಕೂಡ ಜೋಮ್ ಬರೋದು, ವೀಕ್ನೆಸ್ ಆಗೋದು, ನೋವು ಬರುತ್ತೆ. ಇನ್ನೊಂದು ನಿಮ್ಗೆ ಅಷ್ಟೇ ಅರ್ಥ್ರೈಟಿಸ್ ಇರ್ಬೋದು, ಬೆನ್ನಲ್ಲಿರ್ಬೋದು ಅಥವಾ ಮಂಡಿಲಿರ್ಬೋದು.
5: ನಾವ ರಾಮನಗೌಡ ಹೆಸರ್ ರಾಮನಗೌಡ ದವಾಖಾನೆ ತೋರಿಸಿದ್ದಾರೆ.
2: ಹ್ಞೂ ರೀ.
5: ಅವ್ರ ನರ ಲಾಕ್ ಆಗ್ಯಾವ ಅಂತಂದಿದ್ದಾರೆ. ಅವ್ರ ಕಡೆ ಅವ್ರು ತೋರಿಸ್ಕೊಂಡ್ ಬಂದಿದ್ದಾರೆ, ಒಂದ್ ಸ್ವಲ್ಪ ಆರಾಮಾಗಿತ್ತರಿ.
2: ಹೌದಾ? ಅದೇ ಎಂ ಆರ್ ಐ ಸ್ಕ್ಯಾನ್ ಒಂದು ಮಾಡ್ಬೇಕಾಗತ್ತೆ ಸರ್, ಅದನ್ನ ನೋಡ್ಕೊಂಡು.
0: ಫಕೀರ್ ಸಾಬ್ ಅವ್ರೆ, ನೀವು ಹುಬ್ಬಳ್ಳಿ ಒಳಗ ಇರ್ತೀರಲ್ಲ?
5: ಹೌದ್ರಿ ಮೇಡಮ್.
0: ಪ್ರತಿ ತಿಂಗಳ ಎರಡನೇ ಶನಿವಾರ ಡಾಕ್ಟರ್ ಹುಬ್ಬಳ್ಳಿಗೆ ಬರ್ತಾರ. ಬಂದಾಗ ಒಂದ್ಸತಿ ಡಾಕ್ಟರ್ ಭೇಟಿ ಆಗ್ರಿ.
5: ಆಯ್ತು ಮೇಡಮ್.
0: ಧನ್ಯವಾದ.
2: ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ಬೋದು ಸರ್, ಡಯಾಗ್ನೋಸ್ ಬರ್ಬೋದು.
0: ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾನೆ ಇವೆ. ಅಂದ್ರೆ ಇದು ನಮಗೆ ಮಂಡಿ ನೋವು ಎಷ್ಟು ತೀವ್ರ ಆದ ಅನ್ನೋದ್ರ ಬಗ್ಗೆ ಕಲ್ಪನೆಯನ್ನ ಮಾಡಿಕೊಡ್ತದೆ. ಡಾಕ್ಟರ್, ತಾವು ಮಾತಾಡ್ತಾ ಒಂದು ಹೇಳಿದ್ರಿ, ಏನು ಅಂದ್ರೆ ಮಂಡಿ ನೋವುಗಳಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ. ಇಂಜೆಕ್ಷನ್ ತಗೊಂಡ್ರೆ ನೀ ರಿಪ್ಲೇಸ್ಮೆಂಟ್ ಬೇಡ ಅನ್ನೋದು ಕೆಲವರ ಅನಿಸಿಕೆ,
2: ಅಭಿಪ್ರಾಯ.
0: ಅಂದ್ರೆ ಯಾವ ಸಂದರ್ಭದಲ್ಲಿ ಇಂಜೆಕ್ಷನ್ಸ್ ವರ್ಕ್ಔಟ್ ಆಗ್ತದೆ?
2: ಈಗ ಇಂಜೆಕ್ಷನ್ಸ್ ಅಂತ ಬಂದ್ರೆ ಮೇಡಮ್, ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇದೆ. ಬೇರೆ ಬೇರೆ ಇಂಜೆಕ್ಷನ್ ಇದೆ. ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತಾರೆ, ಅದು ಅಕ್ಯೂಟ್ ಫ್ಲೇರಪ್ ಅಂತ ಹೇಳ್ತೀವಿ ನಾವು. ಸಿವಿಯರ್ ಫ್ಲೇರಪ್ ಆದಾಗ, ಜಾಯಿಂಟ್ ಸ್ವೆಲ್ಲಿಂಗ್ ಬಂದಾಗ, ಈಗ ಅವ್ರೊಬ್ರು ಹೇಳಿದ್ರಲ್ಲ ನನಗೆ ಒಂದು 2-3 ತಿಂಗಳ ತನಕ ರಿಲೀಫ್ ಸಿಗುತ್ತೆ ಅಂತ, ಆ ಥರ ಕೊಡ್ಬೋದು. ಅದು ಪರ್ಮನೆಂಟ್ ಕ್ಯೂರ್ ಅಲ್ಲ, ಅದು ಜಸ್ಟ್ ಒಂದು ಫಸ್ಟ್ ಏಡ್ ಥರ ಪೇಯ್ನ್ ರಿಲೀಫಿಗೆ ಕೊಡ್ಬೋದು. ಅದು 2-3 ಇಂಜೆಕ್ಷನ್ ಒಂದು ವರ್ಷಕ್ಕೆ ತೊಗೊಂಡ್ರೆ ಜಾಯಿಂಟ್ ಸೌಕ್ಲಿ ಇನ್ನೂ ಫಾಸ್ಟ್ ಆಗುತ್ತೆ. ರಿಸ್ಕ್ ಆಫ್ ಇನ್ಫೆಕ್ಷನ್ ಕೂಡ ಇದೆ, ಮತ್ತು ಬೇರೆ ಸೈಡ್ ಇಫೆಕ್ಟ್ಸ್ ಕೂಡ ಆಗಬಹುದು ಒಂದೊಂದ್ಸರಿ ಸ್ಟೀರಾಯ್ಡ್ ಜಾಸ್ತಿಯಾಗಿ ಬಾಡಿಲಿ. ಇದು ಸ್ಟೀರಾಯ್ಡ್.

0: ಇನ್ನೊಂದು ಪಿ ಆರ್ ಪಿ ಅಂತ ಈಗ ಅದೊಂದು ತುಂಬಾ ಟ್ರೆಂಡ್ ಅಲ್ಲಿದೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ನಮ್ಮ ಬಾಡಿದ ರಕ್ತ ತಗೊಂಡು ಒಂದು ಮಷಿನ್ ಅಲ್ಲಿ ಹಾಕಿ ಅದರದೇ ರಕ್ತನ ಜಾಯಿಂಟ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಅದು ಗ್ರೇಡ್ 1-2 ಆರ್ಥರೈಟಿಸ್ ಅಂತೀವಿ ಮೇಡಮ್. ಅಂದ್ರೆ ಒಂದು 30% ಏನಾದ್ರು ಕಾರ್ಟಿಲೇಜ್ ಲಾಸ್ ಆದ್ರೆ ಅಲ್ಲಿ ತನಕ ಅದು ಹೆಲ್ಪ್ ಆಗುತ್ತೆ. ಗ್ರೇಡ್ 3-4 ಅಂದ್ರೆ 40-50% ಕಿಂತ ಜಾಸ್ತಿ ಲಾಸ್ ಆದಾಗ ಇಂಜೆಕ್ಷನ್ ಹೆಲ್ಪ್ ಆಗಲ್ಲ. ಸೊ ಇದು ಒಂದು ಇಂಜೆಕ್ಷನ್ದು ಒಂದು ರೋಲ್ ಇಂದ ಆಸ್ಟಿಯೋ ಆರ್ಥರೈಟಿಸ್. ಗ್ರೇಡ್ 3-4 ನೀ ರಿಪ್ಲೇಸ್ಮೆಂಟ್ ಬೇಕಾಗುತ್ತೆ.
1: ಡಾಕ್ಟರ್, ಕೊನೆಯದಾಗಿ ಒಂದೇ ಒಂದು ನಿಮಿಷದಲ್ಲಿ, ಈ ಮೊಣಕಾಲು ಚಿಪ್ಪಿನಿಂದ ದೂರ ಇರಬೇಕು ಅಂದರೆ, ನೋವಿನಿಂದ ದೂರ ಇರಬೇಕು ಅಂದರೆ ಏನ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕಂತ?
0: ಎಸ್, ಮೂರು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೇಡಮ್. ಒಂದು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್, ಅದರಲ್ಲೆಲ್ಲ ಬಂತು. ಅಟ್ ಲೀಸ್ಟ್ 30 ನಿಮಿಷ ಒಂದು ದಿನಕ್ಕೆ ನಾವು ವಾಕ್ ಮಾಡಬೇಕು ಇಲ್ಲ ಎಕ್ಸಸೈಸ್ ಮಾಡಬೇಕು. ಹೆಲ್ದಿ ಡಯಟ್, ಆದಷ್ಟು ತರಕಾರಿಗಳನ್ನು ಮನೆಯಲ್ಲೇ ಮಾಡಿದ ಅಡುಗೆಗಳನ್ನು ಊಟ ಮಾಡಿದರೆ ಚೆನ್ನಾಗಿರುತ್ತೆ. ಪ್ರೊಸೆಸ್ಡ್ ಫುಡ್, ಬೇಕರಿ ಐಟಮ್ಸು, ಕೋಕಾ ಕೋಲಾ, ಪೆಪ್ಸಿ, ಹೊರಗಿಂದು ಸ್ಟ್ರೀಟ್ ಫುಡ್ ಇಂಥವೆಲ್ಲ ಅವಾಯ್ಡ್ ಮಾಡಬೇಕು. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೆಯ್ಟ್ ಮ್ಯಾನೇಜ್ಮೆಂಟ್. ಇವೆರಡೂ ಮಾಡಿದರೆ ಮೋಸ್ಟ್ಲಿ ವೆಯ್ಟ್ ಕೂಡ ಅಲ್ಲೊಂದು ಲೆವೆಲಿಗೆ ಬರುತ್ತೆ. ಮತ್ತು ಇಂಜುರೀಸ್ ಆಗ್ದಂಗೆ ನೋಡ್ಕೋಬೇಕು. ಕಾಲು ಇಂಜುರೀಸ್ ಆಗದೆ ನೋಡಿಕೊಂಡ್ರೆ 90% ಆಫ್ ದ ಟೈಮ್ ನಮ್ಮ ಮಂಡಿ ಸೌಕಳಿನ ಕಂಟ್ರೋಲ್ ಮಾಡ್ಬೋದು.
1: ಹಾಂ ಹಾಂ, ಧನ್ಯವಾದಗಳು ಡಾಕ್ಟ್ರೆ. ಸಾಕಷ್ಟು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಬಹಳ ಸಮಂಜಸವಾಗಿ, ಸೂಕ್ತವಾಗಿ ತಾವು ಉತ್ತರ ಹೇಳಿದ್ದೀರಿ. ಕೇಳುಗರೆ, ನಾವೀಗಾಗಲೇ ಹೇಳಿದ್ವಿ, ಕಾರ್ಯಕ್ರಮದ ಕೊನೆಗೆ ನಿಮಗೆ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀವಿ ಅಂಥೇಳಿ. ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ, 9-1-1-4-8-8-8. ದೂರವಾಣಿ ಸಂಖ್ಯೆಯನ್ನು ಇನ್ನೊಂದು ಸಲ ಹೇಳ್ತೀನಿ, 9-9-1-6-9-1-4-8-8-8. ಈ ದೂರವಾಣಿ ಸಂಖ್ಯೆಗೆ ನೀವು ಫೋನ್ ಮಾಡಿ ಡಾಕ್ಟರ್ ಹುಬ್ಬಳ್ಳಿಗೆ ಯಾವಾಗ ಬರ್ತಾರೆ ಅಥವಾ ನಿಮಗೇನಾದರೂ ಮಂಡಿ ನೋವಿನ ಸಮಸ್ಯೆ ಇದ್ದರೆ ನೀವು ದೂರವಾಣಿ ಮೂಲಕ ವೈದ್ಯರನ್ನು ಸಂಪರ್ಕಿಸ್ಬೋದು. ಡಾಕ್ಟ್ರೆ, ಬಹಳ ಸೂಕ್ತವಾಗಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಹೇಳಿದಿರಿ. ಕರೆಗಳು ಇನ್ನೂ ಇದೆ. ನಾವು ಮತ್ತೆ ಮುಂದಿನ ದಿನದಲ್ಲಿ ಇದೇ ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಇನ್ನಷ್ಟು ಮಾಹಿತಿಯನ್ನು ಮಾಡಿಕೊಡೋಣ. ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಆಲ್ ಇಂಡಿಯಾ ರೇಡಿಯೋ ಧಾರವಾಡಗೂ ಕೂಡ ಮತ್ತು ನಿಮಗೂ ನಮಸ್ಕಾರ. ಧನ್ಯವಾದಗಳು.
2: ಇದುವರೆಗೆ ಪ್ರಸಾರವಾದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಂಡಿ ನೋವು ಹಾಗೂ ಅದರ ಚಿಕಿತ್ಸೆ, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್, ನೆರವು ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು.

0: ಆಕಾಶವಾಣಿ ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡಾ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜ

0: ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಸೆರಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21 ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19 ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27.19 ಕೋಟಿ ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ?
1: ಯಾರು? ಓ, ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ, ಕುತ್ಕೊಳ್ಳಿ.
2: ಓ, ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
1: ಏ, ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
0: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
1: ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
2: ಏನ್ ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
1: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ, ಗೊತ್ತಾಗುತ್ತೆ.
0: ನಮ್ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದೀವಲ್ಲ.
1: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
2: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
3: ನಿರ್ಮಲಾ ರೀ, ನಿರ್ಮಲಾ.
1: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
3: ಇಲ್ಲ ರೀ, ಇನ್ನು ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
0: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವ್ ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
3: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
2: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
0: ಸರಿ ನಡಿಯಮ್ಮ, ಹೋಗೋಣ. ಲತಾ
4: ನಮಸ್ತೆ ಮೇಡಮ್.
5: ನಮಸ್ತೆ ಮೇಡಮ್.
6: ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗಡೆ ಹೇಳ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ರೇಣುಕಾ? ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
1: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸ್. ಇವ್ರಿಗೆ ಏನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
6: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
2: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
6: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
0: ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
6: ಬರೀ ಶರೀರವನ್ನ ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಆರೋಗ್ಯ ಅಂತಂದ್ರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರ್ಬೇಕು. ಅಂತವ್ರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದ್ ಹಾಡು ಹೇಳ್ತಾರೆ, ಆ ಹಾಡನ್ನ ಕೇಳಿ ನಂತರ ಮಾತನ್ನ ಮುಂದುವರ್ಸೋಣ ಆಯ್ತಾ?
7: ಸರಿ ಮೇಡಮ್.

ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಅಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಅಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಗ್ರಹಿಸಿ ಮನಸ್ಸನ್ನ ಒಳಮುಖಗೊಳಿಸುತ್ತಾ ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂತ ಹೇಳಿ.
2: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ.
3: ಸರಿ ಮೇಡಮ್. ಮೇಡಮ್ ಹೇಳದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನ ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
1: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
4: ಅದರ ಜೊತೆಗೆ ಪ್ರಾಣಾಯಾಮನ ಹೇಳ್ಕೊಡ್ತೀರಾ ಮೇಡಮ್?
1: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
5: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ 4 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸಿಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು

0: 14ರಿಂದ 15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4ಕ್ಕೇ ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100ಾರು ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನು ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
2: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸಿಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ.

0: ನಮ್ಮ ಜೀವನದಲ್ಲಿ ಸುಖನೇ ಬರಲಿ ಕಷ್ಟನೇ ಬರಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
1: ನಿಜ ಕಣಮ್ಮ,
2: ಖಂಡಿತ ಶೋಭಾ.
3: ಮಂಜುಳ ಅವರೇ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
4: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
5: ಅಬ್ಬ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ. ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
6: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ಲರೂ ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
7: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡು ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳೋಣವಾ?
6: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆ ಅಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರ

0: ಆದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸೋಣ. ಈಗ
1: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ. ನೋಡಿ ಕಲಿ, ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ, ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
6: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.
7: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು.

0: ಶ್ರೀಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಶ್ರೋತೃ ಬಾಂಧವರೇ, ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ, ಸಂಧಿವಾತಕ್ಕೆ ಕಾರಣಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಹಾಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತುಕ್ಕಾನಟ್ಟೆಯ ಸಕ್ರೆವ ರಾಮಪ್ಪ ಬೆಂಡವಾಡ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಲಿದ್ದೀರಿ. 2:40 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 6:50 ಕೃಷಿ ರಂಗದಲ್ಲಿ ಗ್ರಾಮ ಲಕ್ಷ್ಮಿ. 7:45 ವಿವೇಕಾನಂದರು ಮಾತನಾಡುತ್ತಾರೆ ಡಾ ನೇಮಿಚಂದ್ರ ದಿಬ್ಬದ್. ಯುವವಾಣಿಯಲ್ಲಿ ಈ ರಾತ್ರಿ 8:00 ಹಾನ್ಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು, ಈ ಬಗ್ಗೆ ಪ್ರಾಂಶುಪಾಲರಾದ ಗೋಪಾಲ ಎಸ್ ಬಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ. 8:15 ಸ್ವರಾಂಜಲಿ. ಈ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ ಕಾರ್ಯಕ್ರಮ ಕೇಳಲಿದ್ದೀರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಡಿನ್ನರ್ ಟೈಮ್. 10:00 ಜನಪದ ವೈವಿಧ್ಯ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳಲಿದ್ದೀರಿ. ಕಾರ್ಯಕ್ರಮ ವಿವರಣೆ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 12:35 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
2: ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆ.
4: ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ ಅಂತೇವೆ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿ ಇರ್ತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನು ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಿದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
3: ಈ ಸಂಧಿವಾತದಲ್ಲಿ ಏನಾದ್ರೂ ವಿಧಗಳಿದೆಯಾ?
4: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿಯಾಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೋರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂತ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿಯಾಗಂತ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದ್ರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲ್ ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ

0: ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರೂ ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
0: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂತ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು, ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನು ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲಾನು ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಕಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂತ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂತ ಒಂದು ಪೋಷಕಾಂಶ ಇದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ರೀತಿ ಅಂತಂದ್ರೆ ಲಂಘನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನು ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ ಅಂದ್ರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂತ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತದ ರೂಪದಲ್ಲಿ ಅಂದ್ರೆ ಆಕ್ಸಿಡೆಂಟ್ ಏನೋ ಇಂಜುರಿ ಹೊಡೆತ ಬಿದ್ದು ಅದರಿಂದನು ಆಕಸ್ಮಿಕವಾಗಿ ಸಹ ಬಿದ್ದಾಗ ಸಹ ಜಾಯಿಂಟ್ಸ್ ಬಿದ್ದಾಗ ಅದರಿಂದ ಸಹ ಒಂದು ಸಂಧಿವಾತ ಬರ್ತಕ್ಕಂತ
1: ಇವೆಲ್ಲವೂ
0: ಕಾರಣಗಳು
1: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ,
0: ನೋವಂತೂ
1: ಏನೆಲ್ಲ ಲಕ್ಷಣಗಳಿರುತ್ತೆ ಡಾಕ್ಟರ್?
0: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನ್ ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ
1: ಹೆಪ್ಪು
0: ಗಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನ ಓಡಾಡ್ಲಿಕ್ಕೆ ಆಗ್ತಕ್ಕಂತ ಆ ಒಂದು ಸನ್ನಿವೇಶನ ತರ್ತಕ್ಕಂತ ಈ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
1: ಕೆಲವೊಂದು ಸಾರಿ ನೋಡಿದ್ವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳು ಎಲ್ಲೆಲ್ಲೂ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲ್ ಬೆರಳು ಎಲ್ಲ,
0: ಇದು
1: ಕಾಲ್ ಕೂಡ
0: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಒಂದು ವಿಧವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಸ್ಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದ್ದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತಾವಸ್ಥೆಗೆ ಮಾಡುತ್ತೆ. ನೆತ್ತಗೆ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿರ್ತಕ್ಕಂತ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂತ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗ್ಲೂ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ

0: ಶೇಪು ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ. ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್, ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂತ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ ಮೇಡಮ್. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ ವಯೋಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನರಹಿತ ಆಗ್ತಿದೆ ಅಂತಂದ್ರೆ ಅವರ ಪೇರೆಂಟ್ಸ್ ಆದರೂ ಅವರೇ ಆದರೂ ಅದನ್ನು ಜಾಗರೂಕತೆಯಿಂದ ಗಮನಿಸಿ ಲಕ್ಷಣಗಳನ್ನು ಗಮನಿಸಿ ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ ಒಂದು ಸಂಧಿ ರೂಪುರೇಷನ್ ಅಂದರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟೋದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
1: ಓಕೆ ಡಾಕ್ಟರ್, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು ಯಾವುದೇ ವೈದ್ಯ ಪದ್ಧತಿಯಲ್ಲಾದರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತೆ ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದು ಎಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಕಂತಕ್ಕಂತ ಒಂದು ಚಿಕಿತ್ಸೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂತ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡಬಹುದು, ಒಂದು ಚೂರ್ಣ ರೂಪದಲ್ಲಿ ಕೊಡಬಹುದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡಬಹುದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡಬಹುದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ ರೂಪದಲ್ಲೂ ಕೊಡಬಹುದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ 5 ಕರ್ಮಗಳಿದಾವೆ, ಅಂದ್ರೆ ವಮನ ವಿರೇಚನ ಭಸ್ತಿ ರಕ್ತ ಮೋಕ್ಷಣ ನಸ್ಯ ಅಂತ. ಈ 5 ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನು ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರ ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವರಿಗೆ ಒಂದು ರೋಗನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ 6 ಇದೆ. ಆ ಋತುಗಳಲ್ಲಿ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ, ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣ ಅಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರಿಯನ್ನು ಫಾಲೋ ಮಾಡಿದಾಗ ಆ ಒಂದು

0: ಋತುವಿನಲ್ಲಿ ಬರ್ತಕ್ಕಂಥ ರೋಗಗಳು ಇದೊಂದೇ ಅಲ್ಲ, ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತವೆ. ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಲೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ ನಾಲ್ಕು ಮಾಸಗಳು ಎರಡು ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನೂ ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲ ಅಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂಥ ಜಾಯಿಂಟ್ಸ್ ಯಾವ್ದು ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು ನಾಲ್ಕು ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ, ಈ ಆಯಿಲ್ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನು ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂಥ ಆಹಾರ. ಏನು ಒಣಗಿರ್ತಕ್ಕಂಥ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಲ್ಲ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರ್ಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದರೆ ನೀರನ್ನು ಚೆನ್ನಾಗಿ ಕುಡಿಯೋದು, ಮತ್ತು ಪಲ್ಯಗಳು ಎಲ್ಲನೂ ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಕ್ಕೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮ್ಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲನೂ ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲನೂ ಸೂಕ್ತ ನಮ್ಮ ಆಹಾರ ವಾತನ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮ್ಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳ್ಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದು ಒಂದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ನಾವು ಸಾರು ಮಾಡ್ತೀವಲ್ಲ ಅದರ ಜೊತೆಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ, ಅಂದ್ರೆ 1-4 ಒಂದು ಉಕ್ಕೆ ಒಂದಕ್ಕೆ ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದ್ರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸಾಂದ್ರತೆ ಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡ್ಲಿಕ್ಕೆ ದಪ್ಪ ಇರ್ತಾರೆ ಬಟ್ ಆದ್ರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಮುಂಗುರುಳ್ಳಿ ತುಂಬಾ ಕೆಲಸ ಮಾಡುತ್ತೆ. ಇದನ್ನ ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದ್ರದ್ದೇ ಒಂದು ಟ್ಯಾಬ್ಲೆಟ್ ಗಳೆಲ್ಲಾನು ತಯಾರ ಮಾಡ್ತಕ್ಕಂತ ಒಂದು ಇದನ್ನು ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು ನಮ್ಮ ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದಾರಲ್ಲ ಅದನ್ನ ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗ ಈಗಿನ

0: ಒಂದು ಜನರೇಷನ್, ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನಮ್ಮ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತಾರೆ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನು ಸಹ ಹೇಳ್ತಾರೆ. ಇವೆಲ್ಲನೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾನು ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವೊಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ. ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ. ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ. ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೇನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ. ಇವು ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಾರೆ, ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣ ತಿಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿಯದು ಸುಟ್ಟು ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಹೊಗೆ ಸೊಪ್ಪು ಬರೀ ಅಡಿಕೆ ಪಾನ್ ಪರಾಕು ತಿನ್ನೋರಿಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ, ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ, ನನಗೆ ಸ್ವಲ್ಪ ಕಾಲು ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಹೊಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ, ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತೆ ಎಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಏನು ಬಿಸಿಲು, ಬಿಸಿಲಿನ ಮಹತ್ವ ಅಂತಂದ್ರೆ, ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಗ್ನೇಯಂ ವಾಯುಯಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತ್ರೀ, ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂತ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ, ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂತ ಚಾನ್ಸಸ್ ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು ಮತ್ತೆ ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿ ವಾರಕ್ಕೆ ಎರಡು ಸಲ ಮೂರು ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆನ ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ, ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡ್ಲಿ, ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂ ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನೂ ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವ್ದು ಭಯ ಪಡೋದು ಏನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಿಕೆಗೆ ಹೆಚ್ಚು

0: ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿಪಡಿಸಿಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೇನು ಆಧುನಿಕ ಪದ್ಧತಿಗಳು, ಯಾವುದೇ ಚಿಕಿತ್ಸಾ ಪದ್ಧತಿಗಳಲ್ಲೂ ಸಹ ರೋಗಿಗೆ ಎದುರ್ಕೊಳ್ಳತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂಥ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದಾವೆ. ಆದ್ದರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಾಗಲಿಲ್ಲ, ಬಂದಿದೆ ಅಂತಂದ್ರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರ ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ.
1: ಥ್ಯಾಂಕ್ ಯು ಡಾಕ್ಟರ್,
0: ಧನ್ಯವಾದಗಳು
1: ಮಾಹಿತಿಗಾಗಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಶಂಕರಣ್ಣ, ಓ ನೋಡು ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
3: ಹೌದೌದು.
2: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಪಂಪೆ ಎಲ್ಲವಾ ರೆಡಿ ಮಾಡ್ಕಂತ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಉಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗ ಗೊತ್ತಿಲ್ಲ.
3: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕತ್ತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕತ್ತಿದ್ದೆ.
2: ನಾನ್ ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ ಅದ್ರಲ್ಲಿ. ಒಂದು ಬೆಚ್ಚಗಾಗದು,
3: ಹೌದು.
2: ಇನ್ನೊಂದು ಮಳೆಲ್ ನೆನೆತಿತ್ತಿಲ್ಲ,
3: ನೆನೆತಿರ್ಲಿಲ್ಲ.
2: ಇತ್ತೀಚೆಗೆ ಒಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತನ್ಕೊಂಡು ಅದ್ರ ಮೇಲೆ ಒಸಿ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣಯ್ಯ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ.
3: ನೆನೆಯಕ್ಕಲ್ಲ ಮುಖ್ಯವಾಗಿ.
2: ಈಗ ನೋಡು ಈ ಹೊತ್ನಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರುವಾಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗಿ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
3: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಅದೊಂದು ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ ಹಾಕಲ್ಲ ಬಿಡು.
2: ಅದು ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಜಲ್ದಿ ಮರ್ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆಯ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
3: ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕೊಡಗ ಕಡೆ ಹೋಗ್ಬಿಟ್ರೆ
2: ಮಲ್ಸಿಮೆಗೆ
3: ಮೂರ್ನಾಲ್ಕು ದಿವಸ ಇರಕ್ಕಲ್ಲ ಕರೆಂಟ್ ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟು ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
2: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
3: ಕತ್ಲೇನಾಗಿರ್ಬೇಕು.
2: ಓ
3: ನೋಡು ಈಗ ಇವೆಲ್ಲವ ಬಂದ್ವಾ, ಮೊದ್ಲೆಲ್ಲವ ಟೆಲಿಫೋನ್ ವೈರ್ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವು ಬಂದವ ಅಂತ ಅನ್ಕೊಂಡ್ರೆ
2: ಮೊಬೈಲ್ ಫೋನ್
3: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವೆಲ್ಲ.
2: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
3: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರು ಸೋಲಾರ್ ಪಲಾರ್ ಹಾಕಿಸ್ಕ ಬೇಕಾಯ್ತದೆ ಅಂತ ಅಂತ ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
2: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಿಸ್

0: ಹಾಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತ್ತೀನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ ಹಾಕಲ್ಲ ಅಂತ ಹೇಳಿ.
1: ಏನಾಕಲ್ಲ ಈಗ ನೋಡು, ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ, ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
0: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
1: ಅಂತ ಅಂದ್ರೆ ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ, ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ, ಆಯ್ತಾ, ಎಲ್ಲರಿಗೂ ತಲುಪಿಸ್ಬೇಕು ಅಂತ ಅಂತಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು, ಆಯ್ತಾ. ಈಗ ಕರೆಂಟ್ ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು ಈಗ ಬೇಸಿಗೆ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ, ಆಯ್ತಾ. ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ, ಸುಮಾರು ವರ್ಷದಿಂದ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದು ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯಾರಿಗೆ ಆಸಕ್ತಿ ಇರ್ತದೋ ಅಂತರ್ಗೆ ಕೊಡಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನು ಅಳವಡಿಸೋ ಅಂತ ಒಂದು ಯೋಜನೆ ಇದು, ಆಯ್ತಾ. ಈ ಯೋಜನೆಲಿ ಏನು ಅಂತ ಅಂತಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತಾವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ, ಆಯ್ತಾ. ಅದ ನಮ್ಮ ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು, ಆಯ್ತಾ. ನಮ್ಮ ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತ ಅಂದ್ರೆ ನಮಗೆ 24 hours ಕರೆಂಟ್ ಇರ್ತದೆ, ಆಯ್ತಾ. ಇದು ಹೆಚ್ಚುವರಿ ಆಯ್ತು ಅಂತ ಅಂತಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
0: ಬಳಸೋಷ್ಟು ವಿದ್ಯುತ್ ಬರ್ತದೆ,
1: ಆಯ್ತಾ. ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ
0: ಶಂಕರಣ್ಣ,
1: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100, ಇನ್ನು 200
0: ಉಳಿತದೆ,
1: ಉಳಿತದಲ್ಲ. ಅದನ್ನ ಏನ್ ಮಾಡಬಹುದು ಅಂತ ಅಂತಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು,
0: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
1: ನಾವೇ ಕರೆಂಟ್ ಮಾರಾಟ ಮಾಡಬಹುದು, ಅದು ದುಡ್ಡು ಕೊಡ್ತಾರ ಅವರು, ಅದ್ ದುಡ್ಡು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ 15,000-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ ಮನೇಲಿ
0: ಹಾಕಿಸ್ಕೊಳ್ಳೋದ್ರಿಂದ.
1: ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ್ಣ, ಆಯ್ತಾ. ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೋ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ, ಆಯ್ತಾ. ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ
0: ಅಂದ್ರೆ ಸರ್ಕಾರದವರು,
1: ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ಲಿ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
0: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ,
1: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
0: ಸರ್ಕಾರದಿಂದ.
1: ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚು ಆಯ್ತದ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ, ಆಯ್ತಾ. ನೋಡು, ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025 ಕೊನೆವರೆಗೂ ಸುಮಾರು 10,907 crore ಕೊಟ್ಟವ್ರು ಅಂತ ನೋಡು. ಈಗಾಗಲೇ 579,000 ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ,
0: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ ಈ ಸರ್ಕಾರದ ಯೋಜನೆಯಿಂದ
1: ಆಯ್ತಾ. ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ್ಣ ಎಲ್ಲದನ್ನ ಮಾಡಬಹುದು. ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ, ಆಯ್ತಾ. ಬೇಸ್ಗೆನಲ್ಲಿ ಪ್ಯಾನ್ ಗಿನ
0: ತಿರ್ಸಬೇಕು,
1: ಈಗ ಅಡುಗೆ ಮನೆಗೆ ಹೋದ್ರೆ
0: ಮಿಕ್ಸಿ
1: ಪಕ್ಷಿ ಹಾಕೊಳ್ಬೇಕೆ, ಅದಕ್ಕೆ ಬೇಕಾಯ್ತದೆ.
0: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಸಿಗ್ಬೇಕು ಅಂದ್ರೆ ಟಿವಿ ಪೈ ಹಾಕೊಳಕ್ ಬೇಕು,
1: ಆಯ್ತಾ. ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋ ಅಂತ ಒಂದು ವಿಷಯ ಇದು.
0: ಹಂಗಾಗಿ ನೀನ್ ಹೇಳೋದು ಈ ತರದೊಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕೊಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
1: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ ಫ್ರೀಯಾಗಿ, ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು ನೀನು ಮನೇಲಿ. ಬಿಲ್ ಕಟ್ಟೋದು
0: ತಪ್ಪದೆ
1: ನೋಡು. ಈಗ ಈ ಚಂಡೀಗಢ, ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರಂತೆ.
0: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
1: ಬಳಸ್ಕೊಂಡವ್ರೆ. ಅದ್ ಬಿಟ್ಟು ನೋಡು, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ, ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕಲ್ಲ ನೀನು.
0: ಹಂಗೆ ನಮ್ ಜನ ಇದೇ ತರ ನಂತರವ
1: ಹಂಗೆ ಅಂತ ಅಂತ ಎಲ್ಲರೂ ಕೋಬಾರ ಚಕ್ರಣ ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಳಕೆ ಮಾಡ್ಕೋಬೇಕು,
0: ತಿಳ್ಕೋಬೇಕು ಮೊದಲು
1: ತಿಳ್ಕೋಬೇಕು.
0: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇಲ್ಲ
1: ವಹಿಸ್ಕೊಂಡು ಮಾಡೋದ್ರಿಂದವ ನೋಡು. ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ, ಆಯ್ತಾ. ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಹಾಕಲ್ಲ, ನೇರವಾಗಿ ಅದ್ರ ಪಾಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ ಮಾಡ್ಕೋಬಹುದು.
0: ಅಂದ್ರೆ ಈ ತರ ಆಗ್ತಕ್ಕಂಥ ಉಪಯೋಗವನ್ನು ನಾವು ಮಾಡ್ಕೋಬೇಕಾಗೈತೆ.
1: ಹೌದು,
0: ಮೊದಲನೇದಾಗಿ ಇಲ್ಲಿ ನೋಡೋಣ. ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನ ಬಳಸ್ಕೊಂಡೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗದನ್ನ ತಪ್ಪಿಸಬಹುದು ನೋಡು.
1: ಹೌದೌದು.
0: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ,

0: ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ ಹಾಕಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲ ಅದ್ರಲ್ಲಿ ಓದ್ತಾ
1: ಇದ್ದೋ.
0: ಈಗ ಸೀಮೆಣ್ಣೆ ಇಲ್ಲ, ದೀಪವೂ ಇಲ್ಲ,
1: ಆಯ್ತಾ,
0: ಕರೆಂಟ್ ಬರಗಂಟ ಕಾಯ್ತೀನಿ, ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬತ್ತಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರ ಹಾಕಲ್ಲ, ಹಗ್ಲ ಯಾವ್ದು ರಾತ್ರಿ ಯಾವ್ದು
1: ಗೊತ್ತಾಗಲ್ಲ.
0: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ, ಅದ್ರಿಂದ ನಮಗ್ ಬಂದಿದ್ ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದ್ರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮ್ಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
1: ಅನುಕೂಲ ಆಯ್ತದ.
0: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲ ಕಟ್ಟಂಗಿರಕಲ್ವಲ್ಲ,
1: ಕಟ್ಟಂಗಿರಕಲ್ಲ. ಎಷ್ಟೋ ಸರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕ್ ಹಾಕಲ್ಲ ಅಂತ ಅನ್ಕೊಂಡು
0: ಹೇಳ್ಕೊಂಡು
1: ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲ್ಸೋರ್ ಮಲ್ಲಿ ತಪ್ತವ
0: ಅದು ದಿಟ ಅನ್ನು. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡ್ ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
1: ಏ ಇಲ್ಲ, ಸುಳ್ಳು ಹೇಳಕ್ಕಲ್ಲ ಪಾಪ, ಏನೋ ಒಂದು ಹೋದ ಪಾಪ ಅವ್ರ ತಾನೇ ಹಿಂದೆ ಏನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ್ ಶಂಕರಣ, ಈ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರ ಸಿಗಕ್ಕಲ್ಲ.
0: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು. ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂತ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ
1: ನೋಡು, ಒಳ್ಳೆ ಟೈಮು ಶಂಕರಣ್ಣ, ಇದು ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡವ್ರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
0: ಅಯ್ಯೋ ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು, ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
1: ಬಾಬಾ,
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಲ್

ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ

0: ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025ರ ಜೂನ್ 12ರಂದು ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್

0: ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗ, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶ್ರೋತೃಬಾಂಧವರೇ, ಇದೀಗ ಜನಪದ ಸಂಗೀತ.
2: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
3: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
2: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
3: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: अप्रतिम दागिन्यांचं सौंदर्य आणि नात्यांचा गोडवा घेऊन सजेल हा पाडवा.
5: कारण आहे चंदुकाका सराफ ज्वेल्सची गुढी पाडवा ऑफर.
4: यामध्ये सोन्याच्या दागिन्यांच्या घडणावळीवर फ्लॅट 20%, तर हिऱ्यांच्या दागिन्यांच्या घडणावळीवर 100% सूट.
5: शिवाय सध्याच्या 22 कॅरेट सोन्याच्या दरावर 3,000 रुपयांपर्यंत सूट.
4: चंदुकाका सराफ ज्वेल्स, 1827 पासून. फोन 796-999-1827.
5: अटी लागू.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ತುಕ್ಕಾನಟ್ಟಿಯ ಸಕ್ರವ್ವ ರಾಮಪ್ಪ ಬೆಂಡವಾಡ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ.

ಸುಕ್ಕಾ ನಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಹಾಗೂ ಮೇಳದವರು ಹಾಡಿದ ಚೌಡಕಿ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ ಸರಿಯಾಗಿ 1:30 ಹದಿನೈದು ಸೆಕೆಂಡುಗಳು. ಇದು ಚಿತ್ರಗೀತೆಯ ಸಮಯ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಯಶ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ ಚಂದ್ರಹಾಸ ಚಿತ್ರದ ಗೀತೆಯನ್ನು.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
4: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
3: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಹಾಡಿದ್ದಾರೆ ಯಜಮಾನ ಚಿತ್ರದ ಗೀತೆಯನ್ನು ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ.

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ. 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ಸ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟಪತಿ ಭವನಕ್ಕೆ ತೆರಳಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗಪ್ರಭು ಚಾಲನೆಗೆ ಜಾಥಾಗೆ ನೀಡಿ ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ. ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ,

0: ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3,66,00,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ದಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
4: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತು

0: ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
1: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು, ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ದಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ದಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ.

0: ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಹೊಸ ಹಾಡು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಶ್ರೋತೃಬಾಂಧವರೇ, ನಮ್ಮ ನಿಲಯದ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:50 ಕೃಷಿರಂಗದಲ್ಲಿ ಗ್ರಾಮಲಕ್ಷ್ಮಿ, 7:45 ವಿವೇಕಾನಂದ ಮಾತನಾಡುತ್ತಾರೆ ಡಾ ನೇಮಿಚಂದ್ರ ದಿಬ್ಬದ್. ಯುವವಾಣಿಯಲ್ಲಿ ರಾತ್ರಿ 8:00 ಹಾನ್ಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು, ಈ ಬಗ್ಗೆ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ. ಈ ರಾತ್ರಿ 8:15 ಸ್ವರಾಂಜಲಿ ಮಾಲಿಕೆಯಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ ಕಾರ್ಯಕ್ರಮ ಕೇಳಲಿದ್ದೀರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, 10:00 ಜನಪದ ವೈವಿಧ್ಯ, 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರಲಿದೆ. ಇವಿಷ್ಟು ನಮ್ಮ ನಿಲಯದ ಸಂಜೆಯ ಪ್ರಸಾರದ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 3:02:17. ಇಲ್ಲಿಗೆ ನಮ್ಮ ಮುಖ್ಯವಾಹಿನಿ ಅಂದರೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. ಸಂಜೆಯ ಪ್ರಸಾರ 5:30 ಆರಂಭವಾಗುತ್ತದೆ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಕೇಳಿಬರುತ್ತವೆ. ಕೇಳಿ ಆನಂದಿಸಿ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಸಮಯ 5:30:03. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ.

0: ಮಾಡಿ ತಿಳಿ. ತಪ್ಪದೇ ಕೇಳಿ. ಪ್ರಿಂಟ್ ಪಾಯಿಂಟ್ ಆಲಯ, ಗಣಿತ ಪ್ರಯೋಗಾಲಯ, ನೋಡಿ ಕಲೆ, ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಬಚ್ಚನ್ ಚಿತ್ರದ ಗೀತೆಯನ್ನು ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಪಾರ್ಥ ಚಿತ್ರದ ಗೀತೆ ಇದು. ಗಾಯಕರು ರಾಜೇಶ್ ಕೃಷ್ಣನ್, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ವರದು.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಚಂದು ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರದು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಅಣ್ಣಾ ಬಾಂಡ್ ಚಿತ್ರದ ಗೀತೆ ಇದು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳುತ್ತಿದ್ದೀರಿ ಹುಚ್ಚ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರದು.

0: ಟೀ ಟೈಮ್ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶುದ್ಧ ತಾಸೆ ಭರ ನಿರ್ಮಾ ಶುದ್ಧ ನಮಕ್.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796 999 1827.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆತ್ಮೀಯ ಕೇಳುಗರೆ,
3: ಯೋಗ ಪೂರ್ಣ ಧರಣಿ
2: June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
3: ಯೋಗ ಪೂರ್ಣ ಧರಣಿ
2: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಪೂರಕ ಸಾಹಿತ್ಯ ಶ್ರೀಶ್ ಜೋಶಿ, ಪ್ರಸ್ತುತಿ ಮಾಯಾರಾಮನ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10:00 ಜನಪದ ವೈವಿಧ್ಯ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಲಜಿಯ ಮಾರುತಿ ಮಾಯಪ್ಪ ಹಾಸರೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು, ನಂತರ ರಾಯಭಾಗ ತಾಲೂಕು ಕಟಕಬಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ. 3:00 ಆನಂತರ ಹಿರೇಕೆರೂರು ತಾಲೂಕಿನ ಹುಲ್ಲಟ್ಟಿಯ ವೀರೇಶ್ ಎನ್ ಕಮ್ಮಾರ್ ಮತ್ತು ಸಂಗಡಿಗರಿಂದ ಒಡಬುಗಳು. 10:30 ಹಾಗೂ ನಾಳೆ ಸಂಜೆ 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. ವಿಷಯ ಜನ್ ವಿಶ್ವಾಸ್. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಡಾ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾ ಗುರುರಾಜ್ ಪಾಟೀಲ್. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೌಳಿನ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಸಿ. 7:50 ಚಿತ್ರಗೀತೆ. 8:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಡಾ ಅನುರಾಧ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ವಿನೀತ್ ಎನ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. 9:30 ಸ್ವಿನಿ ಕ್ವಿಜ್ ನಂದನ ಕನ್ನಡ ಚಿತ್ರಗೀತೆಗಳು. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್. 11:00 ರೂಪಕ. 11:30 ಶೋಭಾ ಗುರುತು ಅವರಿಂದ ಲಘು ಶಾಸ್ತ್ರೀಯ ಗಾಯನ. 12:05 ವನಿತಾ ವಿಹಾರ. ಈ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ವಿವರಣೆ ಮುಂದುವರೆಯುವುದು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕಾರ್ಯಕ್ರಮ ವಿವರಣೆಯ ಮುಂದುವರೆದ ಭಾಗ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಕೇಳುವಿರಿ. ಈ ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಅಲಕನೂರಿನ ವಿಠಲ ರಾಮ ಶಿರ್ದೋನಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 1:30 ಚಿತ್ರಗೀತೆಗಳು. 2:40 ಎಳೆಯರ ಬಳಗ. ಈ ಕಾರ್ಯಕ್ರಮದಲ್ಲಿ ಝೇಂಕಾರ ಸಮೂಹಗಾನ ಸಂಗೀತ ಪಾಠ. ಸಾಶಿ ಮರುಳಯ್ಯನವರ ರಚನೆಯನ್ನು ಕಲಿಯುತ್ತಾರೆ ಧಾರವಾಡದ ಸ್ವರಸುಧಾ ಸಂಗೀತ ಶಾಲೆಯ ಮಕ್ಕಳು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ. 7:45

ಕೆ ಬೆಂಗಳೂರು ಕೇಂದ್ರದಿಂದ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಮ್ಮಡದ ಪಾರಪ್ಪ ಕಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ, ಶ್ರೀಕೃಷ್ಣ ಪಾರಿಜಾತದಲ್ಲಿ ಗೌಳಗಿತ್ತಿ ಸನ್ನಿವೇಶ ಕೇಳುತ್ತೀರಿ. 8:35 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವ ವಾಣಿ ಕೇಳುತ್ತೀರಿ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕಿ ಸಾಕ್ಸೋಫೋನ್ ವಾದನ ಕೇಳುತ್ತೀರಿ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.

0: ಹತ್ತು ನಿಮಿಷಕ್ಕೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ದಿಲ್ಲಿ ಕೇಂದ್ರದಿಂದ ಇವಿಷ್ಟು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ.
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
1: ಯೋಗ ಪೂರ್ಣ ಧರಣಿ
0: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ.

0: ಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತಿದೆ. ಕೃತಕ ಬುದ್ದಿಮತ್ತೆ ಅಳವಡಿಕೆಯ ಜೊತೆಗೆ ಹೊಸ ಮತ್ತು ಬಲವಾದ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯ ಆರೋಗ್ಯ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವ್ಯವಸ್ಥೆಗೆ ಅಗತ್ಯವಿರುವ ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಸರ್ಕಾರ ದ್ವಿಗುಣಗೊಳಿಸಿದೆ. ಈ ಬದಲಾವಣೆಗಳ ಕೇಂದ್ರ ಬಿಂದು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಾರ್ವತ್ರಿಕ ಆರೋಗ್ಯ ವಿಮಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಯೋಜನೆ. ಇದನ್ನು 2018ರಲ್ಲಿ ಪ್ರಾರಂಭಿಸಲಾಯಿತು. ಸಂಪೂರ್ಣವಾಗಿ ಗುಣಮುಖವಾಗದ ರೋಗಗಳ ಏರಿಕೆ ಮತ್ತು ಹೆಚ್ಚುತ್ತಿರುವ ಚಿಕಿತ್ಸಾ ವೆಚ್ಚಗಳು ಸೇರಿದಂತೆ ಮುಂಬರುವ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಗುರುತಿಸಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ 2018ರಲ್ಲಿ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಈಗ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ನಿಧಿಯ ಆರೋಗ್ಯ ಭರವಸೆ ಯೋಜನೆಯಾಗಿ ಹೊರಹೊಮ್ಮಿದೆ. ಈ ಯೋಜನೆಯು ಸಾಮಾಜಿಕ ಆರ್ಥಿಕವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಸಂಪರ್ಕ ಕೇಂದ್ರಗಳಾಗಿವೆ. ಈ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಸಲ್ಲಿಸಲಾಗುತ್ತಿದೆ. ರೋಗಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಸ್ತುತ 1.86 ಲಕ್ಷ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿಯೊಬ್ಬ ನಾಗರಿಕರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸದುಪಯೋಗ ಪಡೆಯಬೇಕು. ಶಿಕ್ಷಣ ಮತ್ತು ಆರೋಗ್ಯವು ಮಾನವನ ಅಗತ್ಯಗಳಲ್ಲಿ ಒಂದಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಥವಾ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
6: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
7: ಉಸಿರಾಗುವೆ
6: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
7: ಹಸಿರಾಗುವೆ
6: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
7: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
6: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
0: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
8: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
9: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
10: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚ

0: ವನ್ನು 21,167 ಕೋಟಿ 93 ಲಕ್ಷ ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು, ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ, ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ದಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ದಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿತು.

0: ಇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇವತ್ತು ದೃಶ್ಯ ಮಾಧ್ಯಮ ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿದ್ದು, ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಆಕಾಶವಾಣಿ ಧಾರವಾಡ. ಸಮಯ 6:50 15 ಸೆಕೆಂಡುಗಳು.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
2: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
3: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
4: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.

0: 1987 ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
9: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: 35 years of clinical excellence with compassion.
11: From life-saving emergencies to advanced cardiac and multi-specialty expertise,
10: Bengaluru has placed its trust in one name.
11: Choose the care Bengaluru believes in.
10: Call 9686860310. Fortis Hospital, Cunningham Road. With you for life.
0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
12: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
12: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
13: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
12: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.

0: ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಇದೇನ ಟಪಾಟಪ ಅಂತ ಮಳಿ ಸುರುನಾತ್? ಮಲ್ಲಕ್ಕ ಏನ ಒಳಗ ಕುಂತಾಳ? ಏನ ಮಲ್ಲಕ್ಕ, ಮೇ ಮಲ್ಲಕ್ಕ.
1: ಏ ಅಲ್ಲೇ ನಿಂತ ಮಲ್ಲಕ್ಕ ಮಲ್ಲಕ್ಕ ಅಂದ್ರ ಎದ್ದು ಒಳಗ ಬರುದಲ್ಲೇ ನಿನ್?
2: ಏ ನನ್ಗೆ ಒಂದು ಕುಸೀದ ಸುದ್ದಿ ಹೇಳೋದೈತಿ, ಅದಕ್ಕೆ ಓಡ್ ಬಂದಿನ ನೋಡ ನಿನ್ ಮನಿ ಮುಂದ.
1: ಏನ್ ಹೊಸ ಸೀರೆ ತಗೊಂಡೇನ?
2: ಅಗವ ನಿನ್ಗೆ ಯಾವಾಗ ನೋಡಿದ್ರು ಹೊಸ ಸೀರೆ ಹೊಸ ಸೀರೆ ಎಂದರ ಸೀರೆ ಉಟ್ಕೊಂಡಿ ನೀನ್?
1: ನನ್ನ ಬಿಡ, ನೀ ತಗೊಂಡಿ ಏನ್ ಹೊಸ ಸೀರೆ ಅಂದ?
2: ಏನ್ ತಗೊಂಡಿಲ್ಲ, ತಗೊಳಕ್ ಹೋದ್ರು ನಿನ್ ಕರ್ಕೊಂಡ್ ಹೋಗ್ತೀನಿ. ಅದು ಅಲ್ಲ, ಮೊನ್ನೆ ನಿನ್ ಮುಂದ ಅನ್ನಕತ್ತಿದ್ದೆ ನೋಡು, ವಾರಾಶ ಕಸ ಬಿದ್ದೈತಿ ಮತ್ತ ಮಳಿ ಶುರು ಆಗೋದ್ರೊಗನ ಎಲ್ಲಾ ಇಟ್ಟು ಸ್ವಚ್ಛ ಮಾಡಿ ಹೊಲದ್ದು ತಯಾರ ಮಾಡ್ಕೋಬೇಕಂದ್ರ ಬಾನೊಬ್ರು ಇಲ್ವೇ, ಎಲ್ಲಾವು ದುಡಿಯಾಕ ಗೋವಾದ ಕಡೆ ಹೋಗ್ಕಾವಂತ.
1: ಅಂದ್ರ ಕೆಲ್ಸಕ್ ಬಂದಿಲ್ಲ ಅನ್ನಕತ್ತಿದ್ದಿ?
2: ಹ್ಮ್, ಅದಕ್ಕ ಹಿಂಗ ಅಡ್ಡಾಡ್ಕೋಂತ ಹೊಂಟಿದ್ನ. ಅಲ್ಲೇ ನಮ್ಮ ಅತ್ಲಾ ಕಡೆ ಓಣಿ ಕೆಳಗಿನ ಓಣ್ಯಾಗ ಎರಡು ಹುಡುಗರಿದ್ದುವೆ, ಅವ್ರ ಅವ್ವ ಸಾಲಿ ಬಿಡಿಸಾಳಂತ. ಅದಕ್ಕ ಮತ್ತ ಯಾಕ ಹೊಲ್ದಾಗ ಏನಾರ ಕೆಲಸ ಇದ್ರೆ ಬರ್ತೀವಿ.

0: ಅಂತಂದ್ವ, ಅದ ಚಲೋ ಆತ ಬಾ ಅಂತ ಹೇಳಿ ಕರ್ಕೊಂಡ್ ಹೋದ್ಮೆ ಗನ ಸ್ವಾಚ ಮಾಡ್ಯಾರ್ವೆ, ಕಸ ಎಲ್ಲಾ ಕಿತ್ತ್ಯಾರ ನೋಡ.
1: ನಿನ್ ಬುದ್ಧಿ ಇದಕ್ಕ ಅನ್ನೋದು ನಿನಗ, ಕಲ್ಲವ್ವ ಅಂದ್ರ ಕಲ್ಲವನ ನೀನ್.
0: ಯಾಕೆ ಸುದ್ದಿ ಹೇಳಾಕತ್ರ ನೀನಾಗ್ಬೇಕ,
1: ಎಲ್ಲಿಟ್ಟಿ ಬುದ್ಧಿ ನೀನ್ ಕಲ್ಲವ್ವ ಅಂತೀನಿ?
0: ಏನಾತಿದ್ರೋಗ
1: ಏ, ಸಾಲಿಗ್ ಹೋಗೋ ಹುಡುಗರು ಬಾಲ್ಯದಿಂದ ವಂಚನೆ ಮಾಡಿ ಒಯ್ದು ಘನಂದಾರಿ ಕೆಲ್ಸ ಮಾಡಿ ನೋಡು, ಹೊಲಕ್ ಕೆಲ್ಸ ಹಚ್ಕೊಂಡ್ ನಿನ್ಗ ಗೊತ್ತಾದ್ರ ಇಲಾಖೆ ಅವ್ರು ಬಂದ್ ನಿನ್ ಹಿಡ್ಕೊಂಡ್ ಹೋಗ್ತಾರ.
2: ಮಮ್ಮಿ ಬಾಯ್, ಸಾಲಿಗ್ ಹೋಗ್ತೀರಿ?
3: ನಿಮ್ ಮಗುವಿಗೆ ಸಾಲಿ
2: ಅವರ ಕಸ ಗುಡ್ಸೇನ್ರಿ,
3: ಈ ಮಗುವಿಗೆ ಕೂಲಿ.
4: ನಿನಗಿದು ನ್ಯಾಯವೇ?
2: ಮಮ್ಮಿ ನನ್ ಪಾಕೆಟ್ ಮನಿ.
3: ನಿಮ್ ಮಗುವಿಗೆ ಚೆಲ್ಲಾಟ,
2: ಅವರ ಪಗಾರ್ ಕೊಡ್ರಿ.
3: ಈ ಮಗುವಿಗೆ ಬದುಕಿನ ಹೋರಾಟ. ನಿಮ್ ಮಗುವಿಗೆ
5: ಭವಾರ ಪಾಯಸಗಳು,
3: ಆದ್ರೆ ಈ ಮಗುವಿಗೆ
5: ಕಾಣುವುದೆಲ್ಲ.
6: ಏ, ಟೇಬಲ್ ಸ್ವಚ್ಛ ಮಾಡು, ಟೇಬಲ್ ಸ್ವಚ್ಛ ಮಾಡು.
7: ಅನ್ನ ತುಂಬಿದ ತಟ್ಟೆ
3: ಆಟ ಆಡೋ ವಯಸ್ಸಿನಾಗ ಆಳಾಗಿಸ್ಬೇಡ್ರಿ. ಬಡ ಮಕ್ಕಳಿಂದ ಅವ್ರ ಬಾಲ್ಯ ಕಸ್ಕೋಬೇಡ್ರಿ. ಬಾಲ್ಯ ಕಾಣದ ಮುಗ್ಧ ಮಕ್ಕಳು ಅನಾಗರಿಕ ಸಮಾಜಕ್ಕೆ ಕೈಗನ್ನಡಿಗಳು.
0: ಅಲ್ಬೆ ನಾ ಏನ್ ಅವ್ರನ್ನ ಹೋಗಿ ಎತ್ಕೊಂಡ್ ಬಂದ್ ಕೆಲ್ಸಕ್ಕ ಹೊಲ್ದಾಗ ಬಿಟ್ಟವ್ರಗತೆ ಮಾಡ್ತೀಯಲ್ಬೇ, ಅವು ಕೇಳಿದ್ರು ನಾ ಹೇಳಿದೆ, ಇವ್ ನೋಡಿವ ಯವ್ವ ನನ್ಗ ಇವು ಕಾನೂನು ರೀತಿ ರಿವಾಜ್ ಆಗೋತಿಲ್ಲ, ನನ್ನ ಹೊಲ ಸ್ವಚ್ಛ ಆಗ್ಬೇಕಾಗಿತ್ತು ಅಂತ ಅನಿಸ್ತು ಕರ್ಕೊಂಡು.
1: ಹೌದೌದು, ನಿನ್ ಹೊಲ ಸ್ವಚ್ಛ ಆಗ್ಬೇಕಂದ್ರ ಊರು ಮಂದಿನೆಲ್ಲ ತಗೊಂಡ್ ಹೋಗಕ್ಕೆ ನೀನ್. ಅಲ್ಲ, ಸಣ್ಣ ಹುಡುಗರು 14 ವರ್ಷದ ಒಳಗಿನ ಹುಡುಗರ್ನ ಎಲ್ಲೂ ಕೆಲ್ಸಕ್ ತಗೊಂಡ್ ಹೋಗೋ ಹಂಗಿಲ್ಲ. ಈಗ ನೀ ನೋಡಿಲ್ಲೇನ ಈ ಪಟ್ಟಣದಾಗೆಲ್ಲ ಏನ್ ಮಾಡ್ತಾರ, ಸಣ್ಣ ಸಣ್ಣ ಮಕ್ಕಳನ್ನ ಹಿಡಿಯಾಕ ಅಂತ ಹೇಳಿ ಈ ಮಕ್ಕಳನ್ನ ಒಯ್ದು ಕೆಲ್ಸಕ್ ಇಟ್ಕೊಂತಾರ. ಹೋಟೆಲ್ದಾಗ ಕಪ್ಪು ಬಸಿ ತೊಳ್ಯಾಕ ಇಟ್ಕೊಂತಾರ. ಇದೆಲ್ಲ ಅಪರಾಧ ಇದ.
0: ಯವ್ವ ನಾನು ಕಪ್ಪು ಬಸಿ ತೊಳ್ಯಾಕ ಕರ್ಕೊಂಡು ಹೋಗಿದ್ದಿಲ್ಲ, ಭೂಮಿ ತಾಯಿ ಸೇವಾ ಮಾಡ್ತಾರ ಅಂತ ಹೇಳಿ ಕರ್ಕೊಂಡು ಹೋಗಿನಿ. ಅಟ್ಟುಕ್ ನಾ ಏನ್ ಪುಕ್ಕಟ ಮಾಡಿಸ್ಕೊಂಡಿ ನನ್ನ ಗತೆ ಅಂತ ಹೇಳ್ಬೇ. ಅಲ್ಲ ಇನ್ನೊಂದು, ಮತ್ತ ಅವೇನೋ ಕಾಯ್ದೆ ಕಾನೂನು ಎಂದಲ್ಲ, ಯವ್ ಯಾರ ಮುಂದೆ ಹೇಳ್ಬಾಡ್ಬೇ. ಇವತ್ತೊಂದ ದಿವಸ ಅಕ್ಕ, ಇವತ್ತೊಂದ ದಿವಸ ಕರ್ಕೊಂಡು ಹೋಗಿನ ನೋಡ್. ನಾನು
1: ನೀನ ಮೊದ್ಲೇಕ ಹುಡುಗರನ್ನ ಕೆಲ್ಸದಿಂದ ಬಿಡಿಸ, ಬಿಡಿಸಿ ಅವಕ್ಕ ಸಾಲಿಗೆ ಹಚ್ಚ. ಈಗ ಸರ್ಕಾರ ಪುಗ್ಗಟ್ಟೆ ಅವ್ರಿಗೆ ಟ್ಯೂಷನ್, ಫೀಸ್, ಪುಸ್ತಕ, ಚೀಲ, ಊಟ ಎಲ್ಲ ಕೊಡ್ತದ. ನೀನ್ ದೊಡ್ಡ ಘನಂದಾರಿ ಅನ್ಕೊಂಡ್ ನೀನು ಹೊಲ್ದಾಗಿನ ಹುಲ್ ಕಿತ್ತ ಕರ್ಕೊಂಡು ಉಂಟ, ಏನ್ ಬುದ್ಧಿ ನಿಂದ ಅಂತೀನಿ ಕಲ್ಲವ್ವ?
0: ಯವ್ವ ಕರೆ ಹೇಳ್ತೀನಿ, ಯಾರ ಮುಂದೆ ಹೇಳ್ಬಾಡ್ಬೆ ಅಕ್ಕ. ಕಾಲು ಗದಾ ಗದಾ ನಡಗಾಕತ್ತು ನೋಡ್ಬೇ ನಾನು, ನಂಗದು ಇಷ್ಟು ದೊಡ್ಡದ ಅಪರಾಧ ಅಂತ ಗೊತ್ತಾ ಇರ್ಲಿಲ್ಲವೇ. ಅಲ್ಲ ನೋಡಿ ಮಲ್ಲಕ್ಕ, ನಾನು ಇದನ್ನೇನ್ ತೆಪ್ಪು ಮಾಡಿನಲ್ಲ, ಈ ತೆಪ್ಪು ಮುಚ್ಚಿಕೊಳ್ಳಾಕ ನಾಳೆ ಊರಾಗ ಎಲ್ಲ ಅಡ್ಡಾಡ್ತೀನಿ. ಯಾವ್ಯಾವ ಮಕ್ಕಳು ಸಾಲಿಗೆ ಹೋಗಿಲ್ಲ ಅವ್ರನ್ನ ಕರ್ಕೊಂಡ್ ಹೋಗಿ ನಾನ ಹಚ್ಚಿ ಬರ್ತೀನಿ ನೋಡ. ನಾನೊಂದು ಸಾಲಿ ಕಲೀಲಾರದ ಮೂಳ, ಮತ್ತೆ ಕಲೀಲಾರದ ಹುಡುಗರ್ನ ಹೋಗಿ ಹಚ್ಚಬೇಕಲ್ಬೇ, ಪುಣ್ಯಾರ ಬರ್ತೈತಿ ನನ್ನ ಮತ್ತ
1: ಬರದ. ಏನ ಅಲ್ಲ, ನೀ ಮೊದ್ಲೇಕ ಒಂದ್ ಕೆಲ್ಸ ಮಾಡ. ಏನಂದ್ರ ಈ ಹೋಟೆಲ್ನಾಗ, ಡಬ್ಬಿ ಅಂಗಡಿಯಾಗ, ಪೆಟ್ರೋಲ್ ಬಂಕ್ನಾಗ, ಪಟಾಕ್ಷಿ ಫ್ಯಾಕ್ಟ್ರಿಯಾಗ ಏನಂದ್ರ ದೊಡ್ಡವ್ರ ಕೆಲ್ಸಕ್ ಸಿಗಂಗಿಲ್ಲ, ಅರ್ಧ ಕೂಲಿ ಕೊಟ್ರ ಹುಡುಗರು ಬರ್ತಾವ ಅಂತ ಹೇಳಿ ಮಂದಿ ವೈದ್ಯನ್ ಇಟ್ಕೋತಾರಲ್ಲ, ಇದು ಕಾನೂನಿನ ಪ್ರಕಾರ ಅಪರಾಧ.
0: ದೊಡ್ಡ
1: ಇದೇನರೆ ಗೊತ್ತಾತಂದ್ರ ಜೈಲ್ ಶಿಕ್ಷೆ ಎಣಿಸ್ಬೇಕು. ನೀನ್ ಅಡಗ್ಬೇಡ, ನಿನಗ ಅಂದಿಲ್ಲ, ಇಟ್ಕೊಂಡವ್ರಿಗೆ ಹೇಳಾಕತ್ತೀನಿ.
0: ಯಾರ ಮುಂದೆ ಹೇಳ್ಬೇಡುವ, ಮತ್ತೆ ಎಷ್ಟ್ ಸರಿ ಹೇಳಿದ್ರು ನಂಗೆ ಇನ್ನೂ ಅಂಜಿಕಿನ ಹೋಗೋದು ನೋಡೋದು. ಅಲ್ವೇ ನೀನು ಈಗ ಈ ಹುಡುಗರ್ನೆಲ್ಲ ಅಂದಲ್ಲ, ಮತ್ ನಿಮ್ ರೆಡ್ವೇದೋಗ ಇಟ್ಟೆಲ್ಲಾ ಹೇಳ್ತೀರಿ, ಮತ್ ಅದೊಂದಿಟ್ಟು ಹೇಳಿಸ್ಬಾರ್ದನ.
1: ಏ ಬಾಲ ಕಾರ್ಮಿಕರಲ್ಲ, ಮಕ್ಕಳ ಹಕ್ಕುಗಳು ಏನವ, ಮಕ್ಕಳ ಹಕ್ಕುಗಳನ್ನ ಹೆಂಗ್ ಪಡ್ಕೋಬೇಕು, ಆ ಹಕ್ಕುಗಳ ವಂಚನೆ ಆದಾಗ ಆ ಮಕ್ಕಳಿಗೆ ಹಕ್ಕುಗಳು ಸಿಗುವ ಪ್ರಯತ್ನದೊಳಗ ದೊಡ್ಡವ್ರ ಪಾತ್ರ ಏನು, ಇದ್ರ ಬಗ್ಗೆ ಅಣ್ಣ ಶಂಕರ್ ಹಲಗತ್ತಿ ಏಟ್ ಚಂದ್ ಹೇಳ್ಯಾನ್ ಕೇಳೊಂದಿಟ್ಟು.
0: ನಡಿಬೇಕ್ ಕೇಳೋಣ.
8: ಎರಡನೆಯ ಮಹಾಯುದ್ಧದ ಮುನ್ನಾ ದಿನಗಳಲ್ಲಿ ಜಗತ್ತಿನಲ್ಲಿ ಮಕ್ಕಳೆಂದರೆ ಲೆಕ್ಕಕ್ಕೆ ಇಲ್ಲದ ಹಾಗೆ ಪರಿಗಣಿಸಿದ ಕಾಲವದು. ರೋಗ ರುಜಿನದಿಂದ ಬಳಲುವ, ಯುದ್ಧದಲ್ಲಿ ಗಾಯವಾಗಿ ನರಳುವ ಮಕ್ಕಳನ್ನು ದೊಡ್ಡವರಂತೆಯೇ ಪರಿಗಣಿಸುವುದು, ದೊಡ್ಡವರಂತೆಯೇ ದುಡಿಯಲು ಹಚ್ಚುವ, ಹಸಿವನ್ನು ನೀಗಿಸಿಕೊಳ್ಳಲು ವಯಸ್ಕರು ಹೋರಾಡಿದಂತೆ ಮಕ್ಕಳು ಹೋರಾಡುವ ಸ್ಥಿತಿ ಇತ್ತು. ಮಕ್ಕಳೆಂದರೆ ನಿರುಪಯುಕ್ತ ಎಂದು ಎಲ್ಲ ರೀತಿಯಲ್ಲಿ ಕಡೆಗಣಿಸಲ್ಪಟ್ಟವರಾಗಿದ್ದರು. ಈ ಗಂಭೀರತೆಯನ್ನ ಬಹುತೇಕ ರಾಷ್ಟ್ರಗಳು ಒಂದಾಗಿ ಚರ್ಚಿಸುವುದು ಅವಶ್ಯವಿದೆ ಎಂದೆನಿಸಿತು. ಯುದ್ಧಗಳು, ಮಾನವ ಹಕ್ಕುಗಳು, ಮಕ್ಕಳ ಸ್ಥಿತಿಯ ಬಗ್ಗೆ ಯೋಚಿಸಲು ಜಾಗತಿಕ ಮಟ್ಟದಲ್ಲಿ ಸಭೆ ಸೇರಿದವು, ಮಾನವ ಹಕ್ಕುಗಳ ಬಗ್ಗೆ ಪ್ರತಿಪಾದಿಸಿದವು. ಮಕ್ಕಳು ಜಗತ್ತಿನ ವಾರಸುದಾರರು, ಅವರ ರಕ್ಷಣೆ ಮತ್ತು ಕಾಳಜಿ ಮಾಡುವುದೆಂದರೆ ಜಗತ್ತನ್ನು ರಕ್ಷಣೆ ಮಾಡಿದಂತೆ ಎಂದು ಭಾವಿಸಿ ಮಕ್ಕಳಿಗೆ ವಿಶೇಷ ಹಕ್ಕುಗಳನ್ನು ನೀಡುವ ಸಂಬಂಧವಾಗಿ ಚರ್ಚೆಗಳು ಪ್ರಾರಂಭಗೊಂಡು 1989 ನಿರ್ದಿಷ್ಟವಾಗಿ ಮಕ್ಕಳ ಹಕ್ಕುಗಳನ್ನು

0: ಅನ್ನು ಘೋಷಿಸಿ ಜಾರಿಗೆ ತರುವಂತೆ 170 ದೇಶಗಳು ಏಕಕಾಲಕ್ಕೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿದವು. ಅದರಂತೆ ಮಕ್ಕಳನ್ನು ನೋಡಿಕೊಳ್ಳುವ ವ್ಯವಸ್ಥೆ ಅಂದಿನಿಂದ ರೂಪುಗೊಂಡು ಕಾರ್ಯ ಮಾಡಹತ್ತಿದವು. ನಮ್ಮ ದೇಶವು 1992 ಈ ಒಡಂಬಡಿಕೆಗೆ ಸಹಿ ಹಾಕಿತು. ಈ ಒಡಂಬಡಿಕೆಯಲ್ಲಿ ಮಕ್ಕಳು ಎಂಥ ಹಕ್ಕುಗಳನ್ನು ಹೊಂದಿದ್ದಾರೆ ಎಂಬುದನ್ನು ವಿಸ್ತೃತವಾಗಿ ಹೇಳಿದೆ. ನನ್ನ ಹಕ್ಕುಗಳ ಬಗ್ಗೆ ತಿಳಿಯಲು ನನಗೆ ಹಕ್ಕಿದೆ ಎನ್ನುವ ಹಕ್ಕಿನೊಂದಿಗೆ ತನಗೆ ಎಂಥ ಎಂಥ ಹಕ್ಕನ್ನು ಹೊಂದಿರುವೆ ಎನ್ನುವುದನ್ನು ಒಂದು ಮಗು ಹೀಗೆ ಹೇಳುವುದು. ನಾನು ಯಾರಾದರಾಗಿರಲಿ, ಎಲ್ಲೇ ಜೀವಿತವಿರಲಿ, ನನ್ನ ತಂದೆ ತಾಯಿ ಯಾರೇ ಆಗಲಿ, ಯಾವುದೇ ಭಾಷೆಯಾಗಿರಲಿ, ಯಾವ ಧರ್ಮಕ್ಕಾದರೂ ಸೇರಿದವರಾಗಿರಲಿ, ನಾ ಒಬ್ಬ ಹುಡುಗನಾಗಲಿ ಹುಡುಗಿಯಾಗಲಿ, ಯಾವುದೇ ಸಂಸ್ಕೃತಿಗೆ ಸೇರಿರಲಿ, ವಿಕಲಚೇತನವಾಗಿರಲಿ, ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಮಗುವಾಗಿ ನನಗೆ ಹಕ್ಕುಗಳಿವೆ. ಯಾವುದೇ ಕಾರಣದಿಂದಲೂ ನನ್ನನ್ನು ಅನುಚಿತವಾಗಿ ನಡೆಸಿಕೊಳ್ಳಬಾರದು. ಎಲ್ಲರಿಗೂ ಇದನ್ನು ತಿಳಿದಿರುವ ಜವಾಬ್ದಾರಿ ಇದೆ. ನನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳುವ ಹಕ್ಕು ನನಗಿದೆ ಮತ್ತು ಅದನ್ನು ಗುರುತರವಾಗಿ ತೆಗೆದುಕೊಳ್ಳಬೇಕು. ನನಗೆ ತಪ್ಪು ಮಾಡುವ ಹಕ್ಕೂ ಇದೆ. ಹಾಗೆಯೇ ನಮ್ಮ ತಪ್ಪಿನಿಂದಾಗಿ ನಾವು ಕಲಿಯುತ್ತೇವೆ ಎಂದು ಒಪ್ಪಿಕೊಳ್ಳುವ ಹೊಣೆಗಾರಿಕೆ ಎಲ್ಲರಿಗೂ ಇದೆ. ನನ್ನ ಸಾಮರ್ಥ್ಯಗಳೇನೇ ಇದ್ದರೂ ಎಲ್ಲರೊಂದಿಗೆ ಸೇರಿಕೊಳ್ಳುವ ಹಕ್ಕು ನನಗಿದೆ. ನನಗೆ ಉತ್ತಮ ಶಿಕ್ಷಣದ ಹಕ್ಕು ಇದೆ. ಅಲ್ಲದೆ ಎಲ್ಲ ಮಕ್ಕಳೂ ಶಾಲೆಗೆ ಹೋಗಬೇಕೆಂದು ಪ್ರೋತ್ಸಾಹಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬರಿಗೂ ಇದೆ. ನನಗೆ ಉತ್ತಮ ಆರೋಗ್ಯ ಆರೈಕೆಗೆ ಹಕ್ಕು ಇದೆ. ಶುದ್ಧ ನೀರು, ಉತ್ತಮ ಆಹಾರ ಪಡೆಯುವ ಹಕ್ಕು ಇದೆ. ನನಗೆ ಉತ್ತಮ ಪರಿಸರದ ಹಕ್ಕು ಇದೆ ಮತ್ತು ಅದನ್ನು ಮಲಿನಗೊಳಿಸದೇ ಇರುವ ಹೊಣೆಗಾರಿಕೆ ಪ್ರತಿಯೊಬ್ಬರಿಗೂ ಇದೆ. ನನಗೆ ಆಟ ಆಡುವ, ವಿಶ್ರಮಿಸುವ ಹಕ್ಕು ಇದೆ. ನನಗೆ ಪ್ರೀತಿಸಲ್ಪಡುವ ಹಕ್ಕು ಇದೆ. ಹಾಗೆಯೇ ಅಪಾಯ ಹಾಗೂ ದುರುಪಯೋಗದಂತೆ ರಕ್ಷಿಸಲ್ಪಡುವ ಹಕ್ಕು ಇದೆ. ನನಗೆ ಒಂದು ಕುಟುಂಬದ ಮತ್ತು ಸುರಕ್ಷಿತ ಅನುಕೂಲವಾದ ಮನೆ ಹೊಂದುವ ಹಕ್ಕು ಇದೆ. ಮತ್ತು ಎಲ್ಲ ಮಕ್ಕಳು ಒಂದು ಕುಟುಂಬ ಹಾಗೂ ಮನೆ ಹೊಂದಿರುವುದನ್ನು ಖಾತ್ರಿಪಡಿಸಿಕೊಳ್ಳುವ ಹೊಣೆಗಾರಿಕೆ ಎಲ್ಲರಿಗೂ ಇದೆ. ಇವು ಪ್ರತಿ ಮಗು ಹೊಂದಿರುವ ಹಕ್ಕುಗಳು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 18 ವರ್ಷದ ಒಳಗಿನ 48 ಕೋಟಿ ಮಕ್ಕಳು ಇರುವರು. ಅಂದರೆ ದೇಶದ ಜನಸಂಖ್ಯೆಯಲ್ಲಿ 40% ಇರುವ ಮಕ್ಕಳು ಈ ಕಾನೂನಿನಲ್ಲಿಯ ಹಕ್ಕುಗಳಿಗೆ ಬಾಧ್ಯಸ್ಥರಾಗಿರುವರು. ಪೌಷ್ಟಿಕ ಕೊರತೆಯಿಂದ ಬಳಲುತ್ತಿರುವ ಜಗತ್ತಿನ 3 ಮಕ್ಕಳಲ್ಲಿ ಒಂದು ಮಗು ಭಾರತದ್ದಾಗಿರುವುದು. ರಕ್ತಹೀನತೆ, ಅಯೋಡಿನ್ ಕೊರತೆ, ಕಡಿಮೆ ತೂಕದಿಂದ ಹುಟ್ಟುವ ಮಕ್ಕಳು, ಅಪೌಷ್ಟಿಕತೆಯ ಮಕ್ಕಳು ಭಾರತದಲ್ಲಿ ಹೆಚ್ಚಿದೆ ಎನ್ನುವುದು ಕಳವಳಕಾರಿಯಾಗಿದೆ. ಮಕ್ಕಳ ಹಕ್ಕುಗಳು ಜಾರಿಯಾಗಿ 32 ವರ್ಷಗಳಾದರೂ ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ಪಡೆಯಲು ಆಗಿಲ್ಲ. ಎಲ್ಲ ಮಕ್ಕಳೂ ಸರಿಯಾದ ಆರೋಗ್ಯ ಪಡೆಯುವಲ್ಲಿ ಆಗುತ್ತಿಲ್ಲ. ಬಾಲ್ಯ ವಿವಾಹ, ಮಕ್ಕಳ ಮೇಲಿನ ದೌರ್ಜನ್ಯ, ಅತ್ಯಾಚಾರ, ಹೆಣ್ಣು ಭ್ರೂಣ ಹತ್ಯೆ, ಬಾಲಕಾರ್ಮಿಕ ತಡೆಯಲು ಆಗುತ್ತಿಲ್ಲ. 10 ಕೋಟಿಗೂ ಹೆಚ್ಚು ಮಕ್ಕಳು ಭಾರತದಲ್ಲಿ ಬಾಲಕಾರ್ಮಿಕರಾಗಿ ಇನ್ನೂ ತೊಡಗಿಸಿಕೊಂಡಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣೆ ಪೋಷಣೆಗೆ ಸಂಬಂಧಿಸಿದಂತೆಯೇ ವ್ಯವಸ್ಥಿತ ರೀತಿಯಲ್ಲಿ ಸರ್ಕಾರಿ, ಅರೆ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಘಟನೆಗಳು ತೊಡಗಿಸಿಕೊಂಡಿವೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ, ಮಕ್ಕಳ ಹಕ್ಕುಗಳ ಆಯೋಗಗಳು, ಬಾಲನ್ಯಾಯ ಮಂಡಳಿಗಳು ದಿಲ್ಲಿಯಿಂದ ಹರಡಿಯವರೆಗೆ ಕಾರ್ಯ ಮಾಡುತ್ತಿವೆ. ಇಷ್ಟೆಲ್ಲ ಇರುವಾಗ ಮಕ್ಕಳ ಹಕ್ಕುಗಳು ಇನ್ನೂ ಸರಿಯಾಗಿ ಕಾರ್ಯಗತವಾಗುತ್ತಿಲ್ಲ ಎಂದರೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ತುರ್ತು ಅಗತ್ಯತೆ ಇದೆ. ಬರೀ ಕಾನೂನಿನಿಂದ ಬದಲಾವಣೆ ತರಲು ಸಾಧ್ಯವಾಗುವುದಿಲ್ಲ. ಅದರೊಟ್ಟಿಗೆ ಮಕ್ಕಳನ್ನು ನೋಡುವ ದೃಷ್ಟಿಕೋನವನ್ನೂ ಬದಲಿಸಿಕೊಳ್ಳಬೇಕಾಗಿದೆ. ಮಕ್ಕಳು ಸದೃಢವಾಗಿದ್ದರೆ ಮಾತ್ರ ದೇಶ ಸದೃಢವಾಗಿರಲು ಸಾಧ್ಯ ಎಂಬ ಅರಿವು ಪ್ರತಿಯೊಬ್ಬನಲ್ಲಿ ಬರುವಂತಾಗಬೇಕು.
1: ನೋಡ್ದಿನ ಅಣ್ಣ ಎಷ್ಟು ಚಂದ ಹೇಳಿದ್ದ, ಈಗ ತಿಳ್ಕೊಂಡಿಲ್ಲ?
2: ತಿಳ್ಕೊಂಡೆವಯ್ಯವ್ವ. ಅಲ್ಬೇ ಮಲಕ, ಈಗ ನನಗ ಹುಡುಗನ್ನ ಕರ್ಕೊಂಡು ಹೊಲಕ್ ಹೋದೆ ಅಂತ ಇದೆ. ಈಗ ದಿವ್ಸ ಹೊಲಕ್ ಹೋಗ್ತೀನಿ. ಹೊಲಕ್ ಹೋದ್ರ ಕಪಾಗ ಹಾಕ್ತಾರ ಅಂತಾರ. ನನ್ಗೆಲ್ಲಾರು ಎಟ್ಟು ಬೆಳಗಾಗಿ ಮಾರಿಗೆ ಏನ್ ಮಾಡ್ಕೊಂಡಿ ಅಂತಾರ. ನಾನು ಪೌಡರ್ ಹಚ್ಕೊಂಡು ಹೊಲಕ್ ಹೋಗ್ತೀನಿ. ನನ್ ಮೇಲೆ
1: ಏನ್ ಕಮ್ಮಿ ಇಲ್ಲಿ ತಗೋ, ಯಾಕಾಗಿ ಮೇಕಪ್ ಮಾಡ್ಕೊಂಡು ಹೊಲಕ್ ಹೋಗ್ಲಿಕ್ಕೆ ತಯಾರಾಗ್ಬಿಟ್ಟಿನಿ ಈಗ?
2: ಇಲ್ಲ ಆಗ್ಬೇಯವ್ವ, ನಾ ಎಲ್ಲಿ ಮೇಕಪ್ ಮಾಡ್ಕೊಳ್ಳಿ, ಕನ್ನಡಿ ಸತಕ್ ನೋಡ್ಕೊಳ್ದಲ್ ನಾ ಬಾಳ. ನೀವ್ ಒಳ್ಳೆ ಹೇಳ್ತಿದ್ದಿ
1: ಕಲವ. ನಾನು ಇದನ್ನ ಬಹಳ ದಿನದಿಂದ ಗಮನಿಸಾಕತ್ತೀನಿ. ನೀನು ಮೊದ್ಲಕ್ಕ ಎಷ್ಟು ದಗದ ಮಾಡ್ತಿದ್ಯವ್ವ, ಮುಂಜಾನಿಂದ ಸಂಜೆ ಮಟ್ಟ ಎಷ್ಟು ಮಾಡಿದ್ರು ನಿಂಗೆ ಸುಸ್ತಾಗ್ತಿರ್ಲಿಲ್ಲ.
2: ಇಲ್ವೇ?
1: ಆದ್ರೆ ಈಗ ಒಂದೀಟು ನಡೆದು ಬಂದ್ರೆ ಉಸ್ ಅಂತಿದೆ. ಆಮೇಲೆ ಸುಸ್ತಾದವ್ರ ಗತೆ ಕೂರ್ತಿ, ಕೂತ್ ಕೂತಲ್ಲೇ ನಿದ್ದೆ ಹೊಡಿತಿ. ಅಂದ್ರ ಇದು ಆರೋಗ್ಯದ ಲಕ್ಷಣ ಅಲ್ಲ ಕಲ್ಲವ್ವ. ಇದೇನಂದ್ರ ಮನುಷ್ಯನ ದೇಹದಾಗ ರಗತ ಕಮ್ಮಿ ಆದ್ರ ಇವೆಲ್ಲವೂ ಬರ್ತಾವ ನೋಡ್ರಿ.
2: ನೋಡು ಇದೆಷ್ಟು ತಿಳುವಳಿಕೆ ಹೇಳಿದಿಲ್ಲ. ಮೊನ್ನೆ ನಾನು ಹಿಂಗ ಕಟ್ಟಿ ಮೇಲೆ ಮಲ್ಕೊಂಡಿದ್ದೀವ, ನನ್ ಗಂಡು ಬಂದು ಬರೇ ಬರೇ ಬರೇ ಮಲ್ಕೊಂತೀಯ

0: ಹೇಳಿ ಬೈತನ್ಬೆ.
1: ಏನ್ ಕೇಳ್ತಿ ಬಿಡ ಮಲ್ಲಕ್ಕ, ಡಾಕ್ಟರ್ ರಕ್ತ ಇಲ್ವೆ ಕಡಿಮೆ ಐತಿ ಅಂತಂದ್ರ ಅಕಿಂದೇನ್ ಕಡಿಮೆ ಇರ್ತೈತ್ರಿ? ಸರಿಯಾಗಿ ಟೇಸ್ಟ್ ಮಾಡ್ರಿ, ಎಲ್ಲಾ ರಕ್ತ ಹೀರಿ ನಮ್ದ ರಕ್ತ ಕಡಿಮೆ ಇರ್ತೈತಿ ನೋಡ್ರಿ ಅಂತ ಅನ್ಬೆ. ಅಲ್ಲ, ಮನ್ಯಾಗ ಬೆಳೆದಿದ್ದು ಕಾಯಿಪಲ್ಲೆ ಇರ್ತೈತಿ, ಚಂದಾಗ ಅಡಿಗೆ ಮಾಡ್ತೀನ್ರಪ್ಪ, ರಕ್ತ ಆಕೈತಿ, ಇಲ್ಲ ಅಂದ್ರ ನನ್ ಹಂಗ ಅಶಕ್ತ ಆಗ್ತೀರಿ ಅಂತ ಅಂದ್ರ ಏನಂತ ಗುರ್ತೈತೆನ್ಬೆ ಇವ? ನಾವ್ ತಿಂದ್ರು ರಕ್ತ ಆಗಾಕ ನೀ ಎಲ್ ಬಿಡ್ತಿದಿ, ಗಣ ಗಣ ಗಣ ಅಂತ ಅಡ್ಡಾಡ್ಸ್ತಿ ನಮ್ಮನ್ನ ಅಂತ ನನ್ ತಿರುಗ ಸಹಿತ ನೋಡ್ಲಿಲ್ಲ. ನೀ ನೋಡು ಬಿಳಿಚಿ ಅಲ್ಲ ಅಂತಂದೆ, ಬಲ್ಲೆ ಮನ್ಸಿಗೆ ಬಂತವ ಯವ್ವ ನನಗ. ಅಲ್ವೇ, ಹಂಗೆ ಅಂದ್ರೆ ನಾ ಜೀವ ತಿಂದದ್ ನೋಡಿಯ ಯವ್ವ ಬಂದು.
2: ನಾ ಹೇಳ್ತೇನೆ ಬಿಡು, ನೀನ್ ಹಿರಿಯಾಗ ನೀ ಅಳಬೇಡ, ನೋಡಿಸ್ಕೋ.
1: ಕೇಳಿಲ್ಲ, ಒಂದು ಬೆಳ್ಳಿ ಕೇಳುದಿಲ್ಲ, ಒಂದು ಬಂಗಾರ ಕೇಳುದಿಲ್ಲ, ಹೊರಗ್ ಹೋದಾಗ ಒಂದ್ ನಾಕ್ ಚಿಕ್ಕು ಅಂತ ತಗೊಂಬರ ಯಪ್ಪ, ರಕ್ತ ಹೆಚ್ಚಾಕೇತ ಅಂತ ಅಂತಂದ್ರ ಏನು ಇಲ್ಲ ನೋಡು, ಹಿಂಗ ಜೀವ ಹಿಂಡತಾರ ಒಟ್ಟ.
2: ಕಲ್ಲವ್ವ ನೋಡ, ನೀನ್ ನಿನ್ನ ಹೊಲದ ಬದು ಸೂತ್ಲ ಕಾಯಿಪಲ್ಲೆ ಹಾಕಿಲ್ಲ, ಪಾಲಕ್ ಸೊಪ್ಪು ಹಾಕಿದಿ, ಬೀಟ್ರೂಟ್ ಹಾಕಿದಿ, ಹೌದಿಲ್ಲ? ಇದನ್ನ ತಗೊಂಡ್ ಬಂದ ದಿನ ಸ್ವಚ್ಛಗ ತೊಳೆದ ಒಂದಿಟ್ಟು ಬೀಟ್ರೂಟ್ ತಿನ್ನ, ಆಮೇಲೆ ಪಾಲಕ್ ಸೊಪ್ಪಿಂದ ಏನ್ರ ಪಲ್ಯ ಮಾಡ್ಕೋ, ಪಾಲಕ್ ಸೊಪ್ಪಿನ ದಾಳ ಮಾಡ್ಕೋ, ಇದು ತಿಂದಿ ಅಂದ್ರ ರಗತ ಹೆಚ್ಚಾಗ್ತದ. ಈಗ ನೋಡು, ರಗತ ಯಾರ್ ದಾನ ಮಾಡಬೇಕು? ರಕ್ತ ದಾನನು ಒಂದು ಮಹಾದಾನ ಗೊತ್ತಿಲ್ಲಿಂಗ. ಹಂಗಾಗಿ ಆರೋಗ್ಯವಂತರು ತಮ್ಮ ಜೀವಿತ ಕಾಲದೊಳಗ ರಕ್ತ ದಾನ ಮಾಡಬೇಕು ಅಂತ ಹೇಳಿ ವೈದ್ಯರು ಹೇಳ್ತಾರ.
1: ಅಲ್ಲವೇ,
2: ನಿನ್ ತಲ್ಯಾಗ ಬುದ್ಧಿ ಇಲ್ಲ ನಿನಗ, ನೀ ಏನಂತ ಅಯ್ಯೋ ರಕ್ತ ಕೊಡಕ್ ಆಕೇತೇನೋ, ವಾ ಹೆಂಗ್ ಕೊಟ್ಟಾರ ಅಂತೀನಿ.
1: ಅಲ್ಲವೇ, ನನ್ ಮೈಯಾಗ ರಕ್ತ ಇಲ್ಲ, ನಾ ಹೆಂಗ್ ಕೊಡ್ಲೇವ ಹೋಗಿ?
2: ಅಲ್ಲ, ನಿನ್ ಗಂಡ ಕೊಡಬಹುದ.
1: ಹೌದನು? ಅಲ್ಲ, ಮತ್ ಈಗ ಯಾರ್ಯಾರು ಕೊಡಬೇಕು, ಯಾರ್ಯಾರು ಕೊಡಬಾರ್ದು ಡಿಕೆಟರ್ ಡಾಕ್ಟರ್ ಹೇಳ್ತಾರನ?
2: ಮತ್ತ ಆ ಉಮೇಶ್ ಹಳ್ಳಿಕೇರಿ ಡಾಕ್ಟರ್ ಇಲ್ಲ, ಅವರು ಹೇಳ್ಯಾರ ನೋಡು, ಯಾರು ರಕ್ತದಾನ ಮಾಡ್ಲಿಕ್ ಯೋಗ್ಯದಾರ, ಯಾರು ರಕ್ತ ಕೊಡಬಹುದು, ಎಷ್ಟು ಸಲ ಕೊಡಬಹುದು, ಕೊಟ್ಟ ಮೇಲೆ ರಕ್ತ ಎಷ್ಟು ದಿನದಾಗ ಮತ್ ಹುಟ್ಟತೈತಿ, ಇದ್ರ ಬಗ್ಗೆ ಎಷ್ಟು ಚಂದ ಹೇಳ್ಯಾರ. ನಾವು ರೇಡಿಯೋದಾಗ ಅವಾಗ ಅವಾಗ ಹಾಕಿರ್ತೀವಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗ್ರೆ, ಜೂನ್ 14 ರಕ್ತ ದಾನಿಗಳ ದಿನ ಅಂತ ಆಚರಿಸ್ತೀವಿ. ನಾವು ವರ್ಷಗಳ ಹಿಂದೆ ಹೋದ್ರ ಕೊರೋನಾ ಟೈಮ್ ಅಲ್ಲಿ ಈ ರಕ್ತದಾನದ ಮಹತ್ವ ಏನು ಅನ್ನೋದು ನಮ್ಮೆಲ್ಲರಿಗೂ ಅರಿವಾಗಿದೆ. ಅವಾಗ ಈ ರಕ್ತಕ್ಕಾಗಿ ಆಗ್ಲಿ ಅಥವಾ ಪ್ಲೆಟ್ಲೆಟ್ಸ್ ಗಾಗ್ಲಿ ಜನ ಎಷ್ಟು ಪರದಾಡ್ತಿದ್ರು. ಒಂದು ಪ್ಲಾಸ್ಮಾ ದಾನ, ಅದು ಕೂಡ ಬಹಳಷ್ಟು ಪ್ರಚಲಿತವಾಗಿತ್ತು. ಅಂದ್ರೆ ಈ ರಕ್ತದಾನ ಅನ್ನೋದು ನಿರಂತರವಾಗಿ ಇರುವಂತದ್ದು, ಯಾವ ಕಾಲಕ್ಕೂ ಒಬ್ಬ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ಇದು ಬಹಳ ಪರಮ ಶ್ರೇಷ್ಠವಾದಂತ ಒಂದು ಕೆಲಸ. ಈ ರಕ್ತದಾನಿಗಳ ದಿನ ಅಂತ ಯಾಕೆ ಆಚರಿಸ್ತಾರೆ, ಯಾರು ರಕ್ತದಾನವನ್ನ ಮಾಡಬಹುದು ಮತ್ತೆ ಎಷ್ಟು ಸಲ ಮಾಡಬಹುದು, ಕೆಲವು ಇದರ ಬಗ್ಗೆ ಇರುವಂತಹ ತಪ್ಪು ಗ್ರಹಿಕೆಗಳು, ಮೂಢನಂಬಿಕೆಗಳು ಕೂಡ ನಮ್ಮ ಹತ್ರ ಅವ, ಇದರಿಂದ ಹೆಂಗ್ ಹೊರಗೆ ಬರಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ನವನಗರದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ಯಾಥಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು.
3: ನಮಸ್ಕಾರ ಮೇಡಮ್.
2: ಈಗ ಜೂನ್ 14 ರಕ್ತದಾನಿಗಳ ದಿನ ಅಂತ ನಾವು ಆಚರಿಸ್ತೀವಿ. ಸಾಕಷ್ಟು ಜನ ನಮ್ಮ ಕಣ್ಮುಂದೆ ನಿರಂತರವಾಗಿ ಒಂದು ರಕ್ತದಾನ ಮಾಡುವಂತ ಮಹತ್ ಕಾರ್ಯವನ್ನ ಕೈಗೊಂಡಿರ್ತಾರೆ. ಈ ರಕ್ತದಾನಿಗಳ ದಿನದ ಒಂದು ಮಹತ್ವ ಏನು ಅಂತೀರಿ?
3: ಮೊದಲಿಗೆ ನಾನು ಎಲ್ಲಾ ರಕ್ತದಾನಿಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಏಕೆಂದರೆ ರಕ್ತದಾನಿಗಳಿಲ್ಲ ಅಂದ್ರೆ ರಕ್ತ ಭಂಡಾರ ನಡೆಯೋದಿಲ್ಲ, ಹಾಗೂ ಅನೇಕ ರೋಗಿಗಳು ಸಾವನ್ನಪ್ಪುತ್ತಾರೆ. ಸೊ ಮೊದಲಿಗೆ ರಕ್ತದಾನಿಗಳು ಅವರು ಜೀವದಾನಿಗಳು, ಅವರು ವೈದ್ಯರಿದ್ದಂತೆ. ಸೊ ಎವ್ರಿ ದಿನ ರಕ್ತದಾನಿಗಳ ದಿನ ಆಚರಿಸಬೇಕಾಗ್ತದೆ. ಆದರೆ ನಾವು ಜೂನ್ 14 ಎದಕ್ಕೆ ಆಚರಿಸ್ತೀವಂದ್ರೆ ಒಬ್ಬ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅವರು ಹುಟ್ಟೊಬ್ಬ, ಹಾಗಾಗಿ ಆ ದಿನದ ಮಹತ್ವದ ಅಂಗವಾಗಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೀವಿ.
2: ಈಗ ಆ ದಿನ ಜನರಲ್ಲಿ ಈ ಒಂದು ರಕ್ತದಾನದ ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂತ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗ್ತದೆ ಅನಿಸ್ತದೆ.
3: ಹೌದು ಮೇಡಮ್, ಅವತ್ತಿನ ದಿವಸ ವಿಶ್ವ ಆರೋಗ್ಯ ಸಂಸ್ಥೆ ಸೆಲೆಬ್ರೇಟಿಂಗ್ 20 ಇಯರ್ಸ್ ಆಫ್ ಗಿವಿಂಗ್ ಅಂತ ಇದೆ, ಅಂಡ್ ವಿ ಸಲ್ಯೂಟ್ ಆಲ್ ದ ಬ್ಲಡ್ ಡೋನರ್ಸ್ ಅಂತ ಇದೆ. ಅಂದ್ರೆ ಇದೊಂದು ಆಚರಣೆ, ಕೊಡುವುದು ಒಂದು ಆಚರಣೆಯನ್ನಾಗಿ ನಾವು ಆಚರಿಸ್ತಾ ಇದೀವಿ. ಅಂದ್ರೆ ಇದರ ಒಂದು ಮಹತ್ವವನ್ನು ಜನರಿಗೆ ಮುಟ್ಲಿ ಅಂತ ನಾವು ಆಚರಿಸ್ತಾ ಇದೀವಿ.
2: ಈಗ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರೇ, ರಕ್ತದಾನ ಮಾಡಬೇಕು ಅಂತ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದಾಗ ಎಷ್ಟೊಂದು ಜನರಿಗೆ ಓ ನಾನು ರಕ್ತದಾನ ಮಾಡಬಹುದು, ನಾನು ಮಾಡಬೇಕು ಅನ್ನುವಂತ ಆಸೆ ಅಭಿಲಾಷೆಗಳಿರುತ್ತದೆ. ಯಾರೆಲ್ಲ ರಕ್ತದಾನ ಮಾಡಲಿಕ್ಕೆ ಯೋಗ್ಯರು?
3: ಮುಂಚೆ ರಕ್ತದಾನ ಮಾಡ್ಲಿಕ್ಕೆ ಎಲ್ಲರೂ ಹೆದರ್ತಾ ಇದ್ರು, ಆದ್ರೆ ಈಗ ಒಂದು ರೇಡಿಯೋ ಮೂಲಕ ಅಥವಾ ಟಿವಿ ಮೂಲಕ ಎಲ್ಲ ಮತ್ತೆ ನಾಲೆಜ್ ಎಲ್ಲರಿಗೂ ಬಂದಿದೆ. ಹೀಗಾಗಿ ಅನೇಕ ಯುವಕರು ಯುವತಿಯರು 18 ವರ್ಷ ಮೇಲ್ಪಟ್ಟವರು, ಅವರ ದೇಹದ ತೂಕ 45 ಕೆಜಿಗಿಂತ ಜಾಸ್ತಿ ಇರಬೇಕು, ಅವರ ಹಿಮೋಗ್ಲೋಬಿನ್ ಅಂಶ 12.5 ಗ್ರಾಮ್ಸ್ಗಿಂತ ಜಾಸ್ತಿ ಇರಬೇಕು, ಮತ್ತೆ ಯಾವುದೇ ಕಾಯಿಲೆಗಳು ಇಲ್ಲ.

0: ಆದಂತವರು. ಆಮೇಲೆ ಸ್ವಯಂ ಪ್ರೇರಿತವಾಗಿ ಯಾರು ಬಂದು ರಕ್ತ ಭಂಡಾರಕ್ಕೆ ಅಥವಾ ಕ್ಯಾಂಪ್ಗಳಲ್ಲಿ ದಾನ ಮಾಡ್ತಾರೆ, ಇವರು ನಿಜವಾದ ರಕ್ತದಾನಿಗಳು. ಒಂದು ಯಾವುದೇ ಅಪೇಕ್ಷರಹಿತ ರಕ್ತದಾನ ಸುರಕ್ಷಿತ ರಕ್ತದಾನ ಅಂತ ನಾವು ಕರಿತೇವೆ. ಇಲ್ಲಾಂದ್ರೆ ಯಾವುದೇ ರೋಗಿಗೆ ಬೇಕಾದಾಗ ಅವರ ಸಂಬಂಧಿಕರು ಬಂದು ಕೊಡ್ತಾರಲ್ಲ, ಅದು ಒಮ್ಮೆ ಸ್ಟಾಕ್ ಇರೋದಿಲ್ಲ. ಅವರು ಕೂಡ ಸ್ವಯಂಪ್ರೇರಿತ ರಕ್ತದಾನಿಗಳೇ. ಆದರೆ ಅವರು ಅವತ್ತೊಂದು ಏನೋ ಒಂದು ತೊಂದರೆ ಇಟ್ಕೊಂಡು ಅಥವಾ ನಾವು ಹೇಳಿದ್ದಕ್ಕೆ ಬಂದು ರಕ್ತ ಕೊಡ್ತಾ ಇದ್ದಾರೆ. ಅಂತ ರಕ್ತದಾನಿಗಳು ಕಡಿಮೆ ಆಗಬೇಕು. ಸ್ವಯಂ ಪ್ರೇರಿತವಾಗಿ ಯಾರು ರಕ್ತ ಕೊಡ್ತಾರೋ ಅವರು ನಾವು ಜಾಸ್ತಿ ಮಾಡ್ಬೇಕಂತ ನಮ್ಮೊಂದು ಧ್ಯೇಯ ಇದೆ.
1: ಇದಕ್ಕಾಗಿನೇ ರಕ್ತ ಭಂಡಾರಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಅಂತ ಹೇಳ್ತೀರಿ.
0: ಹೌದು ಮೇಡಮ್.
1: ಅಂದ್ರೆ ಈಗ ಒಬ್ಬ ವ್ಯಕ್ತಿ ರಕ್ತದಾನವನ್ನ ಮಾಡಿದ ಮೇಲೆ ಎಷ್ಟು ದಿನಗಳ ಕಾಲ ಆ ರಕ್ತವನ್ನ ತಾವು ಶೇಖರಿಸಿ ಇಟ್ಟಿರ್ತೀರಿ?
0: ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದ್ರೆ ಅದಕ್ಕೆ ಹೋಲ್ ಬ್ಲಡ್ ಅಂತೀವಿ, ಅದು 35 ದಿವಸವರೆಗೂ ನಾವು ಇಡ್ತೀವಿ ಮೇಡಮ್. ಅದು ಈಗ ಸ್ವಲ್ಪ ರಕ್ತ ವಿಭಜನೆ ಘಟಕಗಳು ಬಂದಿದೆ ಎಲ್ಲ ಜಿಲ್ಲಾಸ್ಪತ್ರೆ ಧಾರವಾಡ, ಕ್ಯಾನ್ಸರ್ ಆಸ್ಪತ್ರೆ, SDM ಅಲ್ಲಿ, ಕಿಮ್ಸ್ ನಲ್ಲಿ ಹಾಗೂ ಅನೇಕ ರಕ್ತ ಭಂಡಾರಗಳಲ್ಲಿ ಈ ಘಟಕಗಳು ಇವೆ. ಇವು ಏನಂದ್ರೆ ಒಂದು ಹೋಲ್ ಬ್ಲಡ್ ಅನ್ನ ಸಂಪೂರ್ಣವಾದ ರಕ್ತವನ್ನು ಒಬ್ಬರಿಗೆ ಕೊಡೋದ್ರಿಂದ ನಮಗೆ ಅದು ಕೊರತೆ ಆಗ್ತಾ ಇದೆ. ರ್ಯಾಷನಲ್ ಯೂಸ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಅದನ್ನು ವಿಭಜನೆ ಮಾಡೋದ್ರಿಂದ ಕೆಂಪು ರಕ್ತ ಒಬ್ಬರಿಗೆ ಕೊಡ್ತೀವಿ, ಪ್ಲೇಟ್ಲೆಟ್ಸ್ ಅನ್ನು ಇನ್ನೊಬ್ಬರಿಗೆ ಕೊಡ್ತೀವಿ, ಮೂರನೇದು ಪ್ಲಾಸ್ಮಾ ಅಂತ ಇರ್ತದೆ, ಅದನ್ನ ಶೇಖರಣೆ ನಾವು 1 ವರ್ಷವರೆಗೂ ಮಾಡಬಹುದು ಫ್ರೋಜನ್ ಪ್ಲಾಸ್ಮಾ ಅಂತ. ಮತ್ತೆ ಪ್ಲೇಟ್ಲೆಟ್ಸ್ ಅನ್ನು ನಾವು 5 ದಿವಸವರೆಗೂ ಶೇಖರಣೆ ಮಾಡ್ತೀವಿ.
1: ಅಂದ್ರೆ ಹೀಗೆ ರಕ್ತವನ್ನ ವಿಭಜನೆ ಮಾಡಿ ಯಾರಿಗೆ ಯಾವುದರ ಅಗತ್ಯತೆ ಇದೆ ಅದನ್ನು ಮಾತ್ರ ನೀವು ದಾನ ರೂಪವಾಗಿ ಮಾಡ್ತಾ ಇದ್ದೀರಿ.
0: ಅಂದ್ರೆ ಈಗ ರಕ್ತದಾನಿಗಳ ಕೊರತೆ ತುಂಬಾ ಇದೆ. ಸೊ ಒಬ್ಬ ರಕ್ತದಾನ ಮಾಡೋದ್ರಿಂದ 3 ಪೇಷಂಟ್ಗೆ ಲಾಭ ಆಗುತ್ತೆ. ಮುಂಚೆ ಇದು ಇರಲಿಲ್ಲ, ಒಂದು ಸುಮಾರು 15 ವರ್ಷಗಳ ಹಿಂದೆ ಇರಲಿಲ್ಲ. ಸೊ ಈಗ ಕಂಪಲ್ಸರಿ ಎಲ್ಲ ಘಟಕಗಳು ಇರೋದ್ರಿಂದ ನಮಗೆ ರಕ್ತ ರೋಗಿಗಳಿಗೆ ಪೂರೈಸಲು ಅನುಕೂಲವಾಗ್ತಾ ಇದೆ. ಇದರ ಜೊತೆಗೆ ಈಗ ತಾವು ಕೇಳಿರ್ಬೋದು ಮೇಡಮ್, ಡೆಂಗ್ಯೂ ಔಟ್ ಬ್ರೇಕ್ ಆದಾಗ ಆಮೇಲೆ ಕ್ಯಾನ್ಸರ್ ರೋಗಿಗಳಿಗೆ, ರಕ್ತದ ಕ್ಯಾನ್ಸರ್ ಇದ್ದವರಿಗೆ ಪ್ಲೇಟ್ಲೆಟ್ಸ್ ಬೇಕಾಗ್ತವೆ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಆ ಘಟಕಗಳಿದೆ, ಅದರಲ್ಲಿ ಒಬ್ಬನೇ ಸಿಂಗಲ್ ಆ ರಕ್ತವನ್ನು ಅವನು ಸುಮಾರು 45 ನಿಮಿಷ ದಾನ ಮಾಡೋದ್ರಿಂದ ಅದು ಫಿಲ್ಟರ್ ಆಗಿ ಪ್ಲೇಟ್ಲೆಟ್ಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಅದು ಒಂಥರ ಒಳ್ಳೆ ಪ್ಲೇಟ್ಲೆಟ್ಸ್ ಕಲೆಕ್ಷನ್ ಬರ್ತದೆ, ಸುಮಾರು 50,000 ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಏರ್ತದೆ, ಬಟ್ ಅದು ಸ್ವಲ್ಪ ದುಬಾರಿ ಆಗಿರುತ್ತೆ. ಸೊ ಹೀಗಾಗಿ ಅದು ಕೆಲವೇ ಪೇಷಂಟ್ಗಳಿಗೆ ಅನುಕೂಲ.
1: ಈಗ ಡಾಕ್ಟರ್ ಹಳ್ಳಿಕೇರಿ ಅವರ, ಕೆಲವು ವ್ಯಕ್ತಿಗಳು ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅಂತ ವ್ಯಕ್ತಿಗಳು ಕೂಡ ರಕ್ತದಾನ ಮಾಡಬಹುದಾ?
0: ಇಲ್ಲ, ಯಾವುದೇ ಕಾಯಿಲೆ ಇದ್ದರೆ ಸೂಕ್ಷ್ಮವಾಗಿ ತಾವು ವೈದ್ಯರಿಗೆ, ರಕ್ತ ಭಂಡಾರದ ವೈದ್ಯರಿಗೆ ಹೇಳದಲ್ಲಿ ಅವ್ರನ್ನ ರಿಜೆಕ್ಷನ್ ಅಂತ ಹೇಳ್ತೀವಿ ನಾವು. ಅವನ್ನೆಲ್ಲ ಮಾಡಿಬಿಟ್ಟು ಕೇವಲ ನಂಗೆ ಹೆಚ್ಚಾಗಿ ಯುವಕರು ಬೇಕಾಗಿದ್ದಾರೆ, ನಮಗೆ ಟಾರ್ಗೆಟ್ ಮಾಡ್ತಾ ಇರೋದು ನಾವು ಯುವ ಜನಾಂಗದವರನ್ನ. ಸೊ ಅವರಿಗೆ ನಾವು ಇದನ್ನ ಮಾಹಿತಿ ಕೊಟ್ಟಲ್ಲಿ ಅವರು ನಿರಂತರವಾಗಿ ರಕ್ತದಾನ ಮಾಡೋದ್ರಿಂದ ಸುರಕ್ಷಿತ ರಕ್ತ ನಮ್ಮ ಪೇಷಂಟ್ಸ್ಗೆ ಹಾಗೂ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಿಗುತ್ತದೆ.
1: ಈಗ ಎಷ್ಟೋ ಒಂದು ಜನಕ್ಕೆ ಮಾಡಬೇಕು ಅಂತಿದ್ದಾಗ್ಯೂ ಕೂಡ ಇಲ್ಲ, ರಕ್ತದಾನ ಮಾಡೋದ್ರಿಂದ ಈ ತರದ ತೊಂದರೆ ಆಗ್ತದೆ, ಮಾಡೋದ್ ಬೇಡ ಅಂತ ಹೇಳುವಂತ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದೊಳಗಿದ್ದಾರೆ. ಅಂದ್ರೆ ಯಾವ ಒಂದು ಮೂಢನಂಬಿಕೆಗಳು, ತಪ್ಪು ಗ್ರಹಿಕೆಗಳು ಇವತ್ತು ಜನರು ಇಂತ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹಿಂದೆಟ್ ಹಾಕ್ಲಿಕ್ಕಾವ ಅಂತ ಹೇಳ್ತೀರಿ?
0: ಸುಮಾರು ತಾವು ಹೇಳಿದಂಗೆ 80% ಯುವಕರು ಮುಂದೆ ಬಂದಿದ್ದಾರೆ, 20% ಜನ ತಪ್ಪು ಗ್ರಹಿಕೆಗಳಿದ್ದಾವ್ರಿ. ಕೆಲವು ತಾಯಿಂದ್ರೆ ಹೇಳ್ತಾರೆ, ರಕ್ತ ಕೊಟ್ರೆ ಮಕ್ಕಳಾಗೋದಿಲ್ಲ ಅಥವಾ ರಕ್ತ ಕೊಟ್ರೆ ಅಶಕ್ತ ಆಗ್ತೀರಾ, ರಕ್ತ ಕೊಟ್ರೆ ಕಾಯಿಲೆಗಳು ಬರ್ತದೆ ಅಂತ. ನಾನು ನಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಕ್ತ ಕೊಡುವುದರಿಂದ ಅನೇಕ ರೋಗಗಳು ಬರುವುದಿಲ್ಲ. ಮೊದಲಿಗೆ ಹಾರ್ಟ್ ಕಾಯಿಲೆ, ತಾವು ನೋಡಿರ್ಬೋದು 30 ವರ್ಷದ ಯುವಕರು ಈಗ ಜೀವ ಕಳ್ಕೊಳ್ತಾ ಇದ್ದಾರೆ ಹೃದಯಾಘಾತದಿಂದ, ಅದು ತುಂಬಾ ಕಡಿಮೆ ಆಗ್ತದೆ. ಕೊಲೆಸ್ಟ್ರಾಲ್ ಅಂಶ ಹೊರಗಡೆ ಹೋಗ್ತದೆ, ಹೊಸ ರಕ್ತ ಉತ್ಪತ್ತಿ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ರಿಸರ್ಚ್ ಮಾಡಿರೋದ್ರಿಂದ ಯಾರು ರಕ್ತದಾನ ಮಾಡ್ತಾರೆ ಅವರಿಗೆ ಕ್ಯಾನ್ಸರ್ ಕೂಡ ಕಡಿಮೆ ಬರ್ತದೆ ಅಂತ. ಕ್ಯಾನ್ಸರ್ ಕೂಡ ಕಡಿಮೆ ಬರ್ತದೆ, ಆಮೇಲೆ ರಕ್ತ ಬ್ಲಾಕ್ ಆಗುವಂತ, ರಕ್ತನಾಳಗಳಲ್ಲಿ ಬ್ಲಾಕ್ ಆಗುವಂತ ಜಡ್ಡುಗಳು ಕೂಡ ತುಂಬಾ ಕಡಿಮೆ ಆಗ್ತದೆ. ಆಮೇಲೆ ನಾನು ನೋಡಿದ್ದೇನೆ, ರಕ್ತ ಕೊಟ್ಟವರು ಎಲ್ಲ ಲವಲವಿಕೆಯಿಂದ ಇರ್ತಾರೆ, ಅವರೊಂಥರ ಮತ್ತೆ ಅವ್ರಿಗೆ ಮುಖದಲ್ಲಿ ಕಳೆ ಬರ್ತದೆ, ಆಕ್ಟಿವ್ ಆಗಿರ್ತದೆ.
1: ಅಂದ್ರೆ ಹೊಸ ರಕ್ತ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರೇ, ರಕ್ತದಾನದ ಮಹತ್ವದ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ನಮಸ್ಕಾರ.
0: ನಮಸ್ಕಾರ.
1: ನೀವೆಲ್ಲ ಕೇಳುದಿಲ್ಲ ಬೇ, ನೀನ
2: ಕೇಳ್ತಿರ್ತೀನಿ ಕರ್ಬೇ, ಎಲ್ಲಾ ಕೇಳ್ತೀನಿ. ಮತ್ತೆ ಮೊನ್ನೆ ಸ್ವಾಮಿಗಳು ಹೇಳಿದ್ದಿಲ್ಲ, ಅದನ್ನ ಕೇಳಿದ್ನಿಲ್ಲ ನಿನಗ್ ಬಂದು.
1: ನೋಡಿ ಸ್ವಾಮಿಗಳು ಅಂದ್ಮೇಲೆ ನಂಗೆ ನೆನಪಾತ, ನಮ್ಮ ಬಸವಾನಂದ ಸ್ವಾಮೀಜಿ 112 ಸಲ ರಕ್ತದಾನ ಮಾಡ್ಯಾರ.
2: ಯವ್ವ ಎಷ್ಟರ ರಕ್ತ ಇರ್ಬೇಕ ಅಯ್ಯವ್ವ ಅವ್ರ ಮೈಯಾಗ,
1: ರಕ್ತ ಎಷ್ಟಿರ್ತೈತಿ ಅಂತಲ್ಲ. ಅವರು ಆರೋಗ್ಯವನ್ನ ಒಳ್ಳೆ ರೀತಿಯೊಳಗ ಕಾಪಾಡಿಕೊಂಡಾರ. ಹಂಗಾಗಿ ನೀ ಪ್ರತಿ 3 ತಿಂಗಳಿಗೊಂದ್ಸತಿ ರಕ್ತ ಕೊಟ್ರ ನಿನ್ನ ದೇಹದೊಳಗ ಹೊಸ ರಕ್ತ ಹುಟ್ಟ ಹುಟ್ಟದ
2: ತನ್ನಷ್ಟಕ್ಕೆ ತಾನ ಹುಟ್ಟತೈತಿ. ಅದಕ್ಕೇನು ಔಷಧಾದೇನು ತಗೋಬೇಕಾಗಿಲ್ಲ.
1: ನೀ ದಿನಾ ಊಟ ಮಾಡೋ ಪೋಷಕಾಂಶ ಭರಿತ ಆಹಾರ ಉಂಡ್ರೆ ಸಾಕು.

0: ಮತ್ತ ರಕ್ತದಾನ ಮಾಡಬೇಕು. ನೀನ್ ಸ್ವಲ್ಪ ದಿವಸದಿಂದ ಕೋವಿಡ್ ಅಂತ ಒಂದು ರೋಗ ಬಂದಿದ್
1: ನೆನಪಿತ್ತಲ್ಲ,
0: ಆ ಟೈಮ್ ನಾಗ ನೋಡು ಎಷ್ಟು ಮಂದಿ ರಕ್ತದಾನ ಮಾಡಿದ್ರು, ರಕ್ತ ಇಲ್ಲದ ಎಷ್ಟು ಮಂದಿ ಸತ್ರ.
1: ಹೌದು ವಾಯವ್ವ,
0: ಹಂಗಾಗಿ ಮನುಷ್ಯ ಜನ್ಮ ಹುಟ್ಟಿದ ಮ್ಯಾಗ ಒಳ್ಳೆ ಕೆಲಸ ಮಾಡ್ಬೇಕು ಕಲ್ಲವ್ವ.
1: ಹೌದಲ್ಲ,
0: ನೀ ಬರೇ ಕೂತ ರೊಟ್ಟಿ ಬಡದ ನಾಕ್ ರೊಟ್ಟಿ ತಿನ್ರಿ ಅವ್ವ ಅಂತ ತಂದು ಕೊಟ್ರ ಮಲ್ಲವ್ವ ತಿನ್ಬೇ ಅಂದ್ರ ಮಲ್ಲವ್ ಏನ್ ಖುಷಿ ಆಗುದಿಲ್ಲ.
1: ಅಯ್ಯ ಆ ರೊಟ್ಟಿ ತಿಂದ್ರೆ ನಿಂಗೆ ರಕ್ತ ಆಗುದಿಲ್ಲ, ಎಲ್ಲಾರಿಗೂ ರೊಟ್ಟಿ ತಿನ್ನಿಸ್ತೀನಿ ನಾನು.
0: ಆತ ಆದ್ರ ಇದ್ರ ಜೊತೆ

0: ಇರ್ತಾರೆ ಅವ್ರಿಗೆ ರಕ್ತದಾನ ಮಾಡ್ರಿ ಅಂತ ಪ್ರೇರೇಪಣೆ ನೀಡಬೇಕು. ಇಂತ ಕೆಲಸ ಮಾಡ್ಬೇಕು. ನೀ ಕೂಂತಲ್ಲೇ ಕಟ್ಟಿ ಮ್ಯಾಗ ಏ ಮಲ್ಯ ಬಾರೆ ಅನಿಂಗ್ ಹಂಗ ಹೊಂಟ್ಲ ಆ ಶಾಂತ್ ಹಂಗ ಹೊಂಟ್ಲ ಅಂತ ಪಂಟ್ ಬಡಿಯೋದು ಬಿಟ್ ಈ ಕೆಲಸ ಮಾಡ.
1: ಈಗ ನೋಡು ನಾಳೆ ಕಿ ಸುಪ್ನಾತಿ ಶಾಂತಿನ ಅವ್ರನ್ನೆಲ್ಲಾರನ್ನು ಕರ್ಕೊಂಡು ರಕ್ತದಾನ ಮಾಡಕ್ ಹೋಗ್ತೀನಿ. ಅದ್ ನಾ ಕೊಡುದಿಲ್ಲ ವಯವ್ವ. ಮೊದ್ಲೇಕ ನನ್ನೆಲ್ ನಾ ರಕ್ತ ಹೆಚ್ಚು ಮಾಡ್ಕೋಬೇಕು.
0: ಹೆಚ್ಚು ಮಾಡ್ಕೋ,
1: ಆಮೇಲೆ ನಾ ಕೊಡ್ಬೇಕು.
0: ಹಂಗ ಮಾಡ. ಈಗ ನೋಡ ಸ್ವಾಮೀಜಿ ಎಷ್ಟು ಸಲ ರಕ್ತದಾನ ಮಾಡೀನಿ. ರಕ್ತದಾನದಿಂದ ಏನ್ ಉಪಯೋಗ ಅಂತೇಳಿ ನಮ್ಮ ಮನಗುಂಡಿ ಬಸವಾನಂದ ಸ್ವಾಮೀಜಿ ಏಟರ್ ಚಂದ್ ಹೇಳ್ಯಾರ.
2: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ವಿಶ್ವ ರಕ್ತದಾನಿಗಳ ದಿನದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಜೂನ್ 14ನೇ ತಾರೀಕು ರಕ್ತದ ಗುಂಪುಗಳನ್ನು ಕಂಡುಹಿಡಿದಂತಹ ಮಹಾ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಹುಟ್ಟಿದ ದಿನ. ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು ಮಹಾತ್ಮ ಗಾಂಧೀಜಿಯವರಿಗಿಂತ ಒಂದು ವರ್ಷ ಮೊದಲು ಅಂದರೆ 1868 ಜೂನ್ 14ನೇ ತಾರೀಕು ಹುಟ್ಟಿದರು. ಅವರು ಹುಟ್ಟಿದ ದಿನವನ್ನು ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ರಕ್ತದ ಗುಂಪುಗಳನ್ನು ಕಂಡುಹಿಡಿದಂಥವರು. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಹೆಮಟಾಲಜಿ ಅಂದರೆ ರಕ್ತಶಾಸ್ತ್ರದ ಪಿತಾಮಹ ಅಂತ ತಿಳ್ಕೊಂಡು ಕರೀತಾರೆ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ರಕ್ತದಾನ ಮಾಡಿ ಅನೇಕ ಜೀವಗಳನ್ನು ಉಳಿಸುವಂತಹ ಸುಸಂದರ್ಭ ಒದಗಿ ಬಂದಿದೆ. ನಾನು ಇದುವರೆಗೆ 111 ಸಲ ರಕ್ತದಾನ ಮಾಡಿದ್ದೇನೆ, 112ನೇ ಬಾರಿ ರಕ್ತದಾನ ಮಾಡ್ತಾ ಇದ್ದೀನಿ. ನಾವು ಇವಾಗ ರಟ್ಟಿಹಳ್ಳಿ ತಾಲೂಕು ಮಾಸೂರಿನ ಬಳಿ ಇರತಕ್ಕಂತಹ ತಿಪ್ಪಾಯಿ ಕೊಪ್ಪದಲ್ಲಿ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೂಕಪ್ಪ ಶಿವಯೋಗಿಗಳ ಜಾತ್ರೆಯ ಸಂದರ್ಭ 23 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಮಾಡಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅನೇಕ ಜನ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರು ಅಪೇಕ್ಷಿತರಿದ್ದೀರಾ, ಜೊತೆಗೆ ರಕ್ತದಾನ ಮಾಡೋದಕ್ಕೆ ಅಪೇಕ್ಷೆ ಇದ್ರೂ ಕೂಡ ಅರ್ಹತೆ ಬೇಕಾಗ್ತದೆ, ಇಲ್ಲದೆ ಹೋದರೆ ರಕ್ತದಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಮೊದಲನೇದಾಗಿ 18 ವರ್ಷ ದಾಟಿರ್ತಕ್ಕಂಥವ್ರು ಮತ್ತು ದಷ್ಟಪುಷ್ಟವಾದ ದೇಹವುಳ್ಳಂತಹವರು, ಅಂದರೆ ಪೌಷ್ಟಿಕಾಂಶಗಳ ಕೊರತೆ ಇರಬಾರ್ದು. ಜೊತೆಗೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿರಬೇಕು. ಕೆಲವರು ಸಮಸ್ಯೆ ಏನು ಅಂತಂದರೆ ರಕ್ತ ನೋಡಿದರೆ ಹೆದರ್ಕೊಂಡು ಬಿಡ್ತಾರೆ. ರಕ್ತ ನೋಡಿದ್ರೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ರಕ್ತವನ್ನು ನೋಡೋದ್ರಿಂದ ನಿಮಗೇನು ತೊಂದರೆ ಅನ್ನಿಸ್ತಾ ಇದ್ರೆ ಮೊದಲು ರಕ್ತದಾನ ಮಾಡ್ತಾ ಇರ್ತಕ್ಕಂಥವ್ರನ್ನ ನೋಡಿ. ಇನ್ನು ಮನಸ್ಸು ಗಟ್ಟಿ ಇತ್ತಪ್ಪ ಅಂತಂದರೆ ದೈಹಿಕ ಸಮಸ್ಯೆಗಳಾಗೋದಿಲ್ಲ. ನಾನು ಇದುವರೆಗೆ 111 ಸಲ ರಕ್ತದಾನ ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ತಲೆ ಸುತ್ತು ಬರೋದಂತಾಗಲಿ ಅಥವಾ ಆಯಾಸ ಆಗೋದಾಗಲಿ ಆಗಿಲ್ಲ. ಜೊತೆಗೆ ಹೆಮೋಗ್ಲೋಬಿನ್ ಇನ್ನೂ ಚೆನ್ನಾಗಾಗುತ್ತೆ. ರಕ್ತದ ತಯಾರಿಕೆಯಲ್ಲಿ ಶರೀರ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಕ್ಕಂತಹ ಅಂತರಂಗಗಳು ಅಂದರೆ ಮೂಳೆ ಮತ್ತು ಪಿತ್ತಜನಕಾಂಗ, ಮೂತ್ರಪಿಂಡ ಇವೆಲ್ಲವೂ ಕೂಡ ಹೆಚ್ಚು ಜಾಗೃತಿಯಿಂದ ಕೆಲಸ ಮಾಡಿ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ತವೆ. ಹಾಗಾಗಿ ರಕ್ತದಾನ ಮಾಡೋದಕ್ಕೆ ಹೆದರುವ ಅಗತ್ಯ ಇಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ವಾಕ್ಯ, ಸರ್ವಜ್ಞನ ವಾಕ್ಯ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ರಕ್ತ ಯಾರು ಹೆಚ್ಚು ಹೆಚ್ಚು ಕೊಡ್ತೀರಾ ಅವರಿಗೆ ಹೊಸ ರಕ್ತ ಬಂದು ಅನೇಕ ಆರೋಗ್ಯದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅನ್ನುವಂಥದ್ದು ನನ್ನ ಸ್ವಾನುಭವ. ಸರ್ವರಿಗೂ ಶರಣು ಶರಣಾರ್ಥಿ.
1: ನೋಡ್ಬೇ ಎಷ್ಟು ಸರಿ ಮಾಡ್ಯಾರಂತ ನೋಡ್ಬೇ.
0: ಮತ್ ನಿಂಗ್ ಗೊತ್ತೇನ ಕಲ್ಲವ್ವ, ಬಸವಾನಂದ ಸ್ವಾಮೀಜಿ ಪ್ರತಿ ಅಮಾಸಿಗೆ ಪಾದಯಾತ್ರೆ ಮಾಡ್ತಾರ.
1: ಅಂದ್ರ
0: ಹಿಂಗ ನಡದಾಡಿ ನಡದಾಡಿ ನಡದಾಡಿ ಅವ್ರು ತಮ್ಮ ದೇಹವನ್ನ ಗಟ್ಟ ಮುಟ್ಟಾಗಿ ಇಟ್ಕೊಂಡಾರ.
1: ಅಲ್ಲವೇ
0: ಅದಕ್ಕ ಏನಂದ್ರ ಮನಸ್ಸಿನ ನಿಗ್ರಹ, ದೇಹದ ನಿಗ್ರಹ ಎಲ್ಲಾ ಇದ್ದದಕ್ಕೆ ಏನಾಗ್ತದ ಇಂತಹ ರಕ್ತದಾನಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ.
1: ನಾವು ಎಲ್ಲ ನಿಗ್ರಹ ಮಾಡ್ಕೋಬೇಕಂತೀವಿ, ಆದ್ರೆ ಈ ಮನಿ ನಿಗ್ರಹ ನಿಲ್ಲುದಿಲ್ವ ಯವ್ವ. ಒಂದ್ ಇತ್ಲ ಕಡೆ ಆಕಳು ಒದರ್ತೈತಿ, ಕೋಳಿ ಒದರ್ತೈತಿ ಯವ್ವ. ನಾವ್ ಅಲ್ಲವ ಅಂದ್ರು ಇಲ್ಲಿ ನೋಡ ಏನ ನಡೆದಾಡುದಂತ ಹೇಳಿದೆಲ್ಲ, ಇನ್ ಮ್ಯಾಲಿಂದ ನನ್ ಗಂಡಗ ಗಾಡ್ಯಾಗ ಬಿಡು ಅನ್ನೋದಿಲ್ಲ, ನಡ್ಕೊಂತ ಹೋಗ್ತೀನಿ ನಡ್ಕೊಂತ ಬರ್ತೀನಿ.
0: ಮತ್ತ ಚಲೋ ಆಹಾರ ಊಟ ಮಾಡ. ನಿನಗೇನ ಮನಿ ತುಂಬಾ ಹೈನ ಹಾಕೊಂಡಿ ಆರಾಮಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಚಂದಾಗಿ ತಿನ್ನ. ಕಾಯಿಪಲ್ಲೆ ಅಂತೂ ನಿನ್ ಹೊಲದ್ ಸಾವಯವ ಕಾಯಿಪಲ್ಲೆ ಇರ್ತೈತಿ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೋ, ಕಾಯಿಪಲ್ಲೆ
1: ಹಚ್ಚಾಗಕ ಏನೇನ ತಿನ್ನಂದಲ್ಬೇ ಒಂದಿಟ್ಟು ಹೇಳಿ. ಇನ್ನೊಮ್ಮೆ
0: ಪಾಲಕ್ ಸೊಪ್ಪು ತಿನ್ನ, ದಾಳಿಂಬ್ರ ಹಣ್ಣು ತಿನ್ನ.
1: ಅದನ್ನ ಹೆಂಗ ಎಲ್ಲ ಯಾವ್ದ ರೀತಿಯಿಂದ ಬಳಸಬೇಕು,
0: ಹೆಂಗ ತಿನ್ನ, ಪಲ್ಯ ಅರೆ ಮಾಡ, ಸಾರದಾಗ ಅರೆ ಹಾಕು, ಆಮೇಲೆ

0: ಬೀಟ್ರೂಟ್ ತಿನ್ನ, ಇವೆಲ್ಲ ತಿನ್ನೋದ್ರಿಂದ ನಿನ್ನ ದೇಹದಾಗ ರಗತ ಹೆಚ್ಚಾಗಿ ಹಂಗ ಈಗ ಬಿಳುಚ್ಕೊಂಡಂಗಾಗಿ ಅಲ್ಲ ಮತ್ತ ನಡಸೋ ಹಂಗ ಆಕಿ ತಗೋ.
1: ಹಂಗ ಮಾಡ್ತೀನಿ ಬೇ, ನನಗ ಈ ಅಸಕ್ತನ ಹೋದ್ರ ಸಾಕಾಗೈತಿ ಬೇ.
0: ಓಕೆ ಓಕೆ ತಗೋ. ಹಂಗ ಹೆಂಗ ಹೋಗಿ ಕೂಂದ್ರ, ಈಗ ಸಂಜೆ ಟೈಮ್ದಾಗ ಬಂದಿದಿ, ನಾನು ಒಂದಿಟ್ಟು ದಾಳಿಂಬ ಹಣ್ಣದ ಜ್ಯೂಸ್ ಮಾಡೀನಿ, ಅದನ್ನ ಕುಡ್ದ ಹೋಗ.
1: ಕೊಡುವ.
2: ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ.

0: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ.
1: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕಾನಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ

ಇದುವರೆಗೆ ತುಕ್ಕಾನಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ ಕೇಳುತ್ತೀರಿ, ನಂತರ ಚಿಮ್ಮಡದ ಪಾರಪ್ಪ ಕಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಗೌಳಗಿತ್ತಿ ಸನ್ನಿವೇಶ ಕೇಳಲಿದ್ದೀರಿ. ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ನಾಳೆಯ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ.

0: ನಮಸ್ಕಾರ. ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
0: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು

0: ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8ರಿಂದ 11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತೇವೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ.

0: ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿ ಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Akashavani, Dharavada. Vivekanandaru. Matanadutare. ಡಾಕ್ಟರ್ ನೇಮಿ ಚಂದ್ರ ದಿಬ್ಬದ್.
4: ಭಾರತದ ಸಂಸ್ಕೃತಿಯ ವಿಚಾರ ಬಂದಾಗ ಥಟ್ಟನೆ ನೆನಪಿಗೆ ಬರುವ ಹೆಸರು ಸ್ವಾಮಿ ವಿವೇಕಾನಂದ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರ ದೇವಿಯ ಮಗನಾದ ನರೇಂದ್ರನು ದಿನಾಂಕ 12/1/1863 ಕಲ್ಕತ್ತೆಯಲ್ಲಿ ಜನಿಸಿದನು. ಬಾಲಕ ನರೇಂದ್ರನು ತುಂಟ ಮತ್ತು ಚುರುಕಾಗಿದ್ದನು. ಬಾಲ್ಯದಲ್ಲಿ ಅವನನ್ನು ಸಂಭಾಳಿಸುವುದು ಪಾಲಕರಿಗೆ ಕಷ್ಟವಾಗುತ್ತಿತ್ತು. ನರೇಂದ್ರನ ಪಾಲಕರು ಕಲ್ಕತ್ತೆ ಸುಶಿಕ್ಷಿತ ಬಂಗಾಳಿ ಕುಟುಂಬದವರಾಗಿದ್ದರು. ತಂದೆ ವಿಶ್ವನಾಥ ದತ್ತರು ಪ್ರಸಿದ್ಧ ನ್ಯಾಯವಾದಿಗಳಾಗಿದ್ದರು. ತಾಯಿ ತುಂಬ ಧಾರ್ಮಿಕ ಪ್ರವೃತ್ತಿಯುಳ್ಳವರು. ನರೇಂದ್ರನು ಬಾಲ್ಯದಲ್ಲಿ ಬುದ್ಧಿವಂತನು, ವಾಗ್ಮಿಯೂ ಆಗಿದ್ದನು. ಸಂಗೀತ ಮತ್ತು ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಹೊಂದಿದ್ದನು. ನರೇಂದ್ರನನ್ನು 8ನೇ ವಯಸ್ಸಿಗೆ ಈಶ್ವರ್ ಚಂದ್ ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಿಸಿದರು. 1877ರಲ್ಲಿ ವಿಶ್ವನಾಥ ದತ್ತರ ಕುಟುಂಬವು ರಾಯ್ಪುರಕ್ಕೆ ಸ್ಥಳಾಂತರಗೊಂಡಿತು. ನರೇಂದ್ರನು ಧೈರ್ಯವಂತ, ಸ್ವಾವಲಂಬಿ, ವಾಗ್ಮಿ, ಮುಂದಾಳತ್ವ ಗುಣ, ಭಾರತೀಯ ಸಂಸ್ಕೃತಿ ಮತ್ತು ತತ್ವಜ್ಞಾನಗಳ ಬಗ್ಗೆ ಒಲವು, ಅಭಿಮಾನ, ದೀನ ದಲಿತರ ಬಗ್ಗೆ ಕನಿಕರ ಉಳ್ಳವನಾಗಿದ್ದನು. 1884ರಲ್ಲಿ ಕಲ್ಕತ್ತೆ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಪಡೆದರು. ಭಾರತೀಯ ಸಂಸ್ಕೃತಿ ತತ್ವಜ್ಞಾನದ ಜೊತೆಗೆ ಪಾಶ್ಚಾತ್ಯ ತತ್ವಜ್ಞಾನ, ತರ್ಕಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಅಲ್ಲದೆ ಭಾರತೀಯ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ, ವೇದ, ಪುರಾಣ, ಭಾರತದ ಶಾಸ್ತ್ರೀಯ ಸಂಗೀತದ ಅಧ್ಯಯನ ಮಾಡಿದರು. ನರೇಂದ್ರನಾಥ್ ದತ್ ವಿವಾಹವಾಗಲಿಲ್ಲ, ಬ್ರಹ್ಮಚಾರಿಯಾಗಿಯೇ ಉಳಿದರು. ಹಿ ಡಿಡ್ ನಾಟ್ ಮ್ಯಾರಿ ಡ್ಯೂ ಟು ಹಿಸ್ ಡೀಪ್ ಕಮಿಟ್ಮೆಂಟ್ ಟು ಸ್ಪಿರಿಚುವಲ್ ರಿಯಲೈಸೇಷನ್, ದಟ್ ಈಸ್ ಮೋಕ್ಷ. ಹಿ ಸಾ ದಿ ವುಮನ್ ಆಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಮದರ್. ಆತ್ಮವಿದ್ಯೆ ಶಿಖರವನ್ನು ಏರಿದ ರಾಮಕೃಷ್ಣ ಪರಮಹಂಸರ ಬಳಿಗೆ ನರೇಂದ್ರನು ಬಂದನು. ಶಿಷ್ಯನಾಗ ಬಯಸಿದ ನರೇಂದ್ರನನ್ನು ರಾಮಕೃಷ್ಣ

ಕೃಷ್ಣರು ಪರೀಕ್ಷೆಗೆ ಒಳಪಡಿಸಿ ಒಪ್ಪಿಕೊಂಡರು. ನರೇಂದ್ರ, ನೀನು ಸಾಮಾನ್ಯ ಮನುಷ್ಯನಲ್ಲ, ಮಾನವ ಕುಲದ ಉದ್ಧಾರಕ್ಕಾಗಿ ಭಗವಂತನು ನಿನ್ನನ್ನು ಕಳಿಸಿದ್ದಾನೆ. ನಿನ್ನ ಬರುವಿಕೆಗಾಗಿ ನಾನು ಪ್ರತಿದಿನ ಕಾಯುತ್ತಿದ್ದೇನೆ ಎಂದರು. ಗುರುಗಳನ್ನು ಕಂಡ ಬಾಲಕ ನರೇಂದ್ರನು ಕೇಳಿದ ಪ್ರಶ್ನೆ ವಿಚಿತ್ರವಾಗಿತ್ತು. ಗುರುಗಳೇ, ನೀವು ದೇವರನ್ನು ಕಂಡಿದ್ದೀರಾ ಎಂದಾಗ ಗುರು ರಾಮಕೃಷ್ಣರು ಶಿಷ್ಯ ನರೇಂದ್ರನಿಗೆ ಹಲವು ಸಲ ಭಾವಸಮಾಧಿ ಮಾಡಿಸಿದರು. ಅವರಿಂದ ಪ್ರಭಾವಿತನಾದ ನರೇಂದ್ರನು ಸನ್ಯಾಸಿ ದೀಕ್ಷೆಗೆ ಅಣಿಯಾದ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚರಿಸಿ ಭಾರತೀಯ ಸಂಸ್ಕೃತಿ ಮತ್ತು ತತ್ವಜ್ಞಾನವನ್ನು ಅರಗಿಸಿಕೊಂಡ ನರೇಂದ್ರನು ಸ್ವಾಮಿ ವಿವೇಕಾನಂದನಾದ. ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ಅಮೇರಿಕೆ ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಅವರಿಗೆ ವಿಶ್ವ ಪರಿಷತ್ತಿನವರ ಪರಿಚಯವಿರಲಿಲ್ಲ, ಸ್ವಾಗತಿಸುವವರು ಇರಲಿಲ್ಲ, ಹೋಟೆಲ್ ವ್ಯವಸ್ಥೆ ಸಿಗದೆ ಚಳಿಯಲ್ಲಿ ರೈಲ್ವೆ ನಿಲ್ದಾಣದ ಬೆಂಚಿನ ಮೇಲೆ ರಾತ್ರಿಯನ್ನು ಕಳೆದರು. ಸಮ್ಮೇಳನದಲ್ಲಿ ಭಾಗವಹಿಸಿದ ಎಲ್ಲ ಧರ್ಮಗಳ ಪ್ರತಿನಿಧಿಗಳು ಹಿರಿಯರಾಗಿದ್ದರು. ಸ್ವಾಮಿ ವಿವೇಕಾನಂದರು ಮಾತ್ರ 30 ಕಿರಿಯ. ಸೇರಿದ ಅಪಾರ ಜನಸ್ತೋಮವನ್ನು ಕಂಡು ಸ್ವಾಮಿ ಬೆರಗಾದರು. ಪ್ರಸಂಗ ಬಂದಿದೆ, ಧೈರ್ಯದಿಂದ ಎದೆಗೊಟ್ಟು ನಿಲ್ಲು. ಹೋಲ್ಡ್ ಯುವರ್ ಹೆಡ್ ಹೈ, ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಗ್ರೇಟ್ ಕಲ್ಚರ್ ಟು ದಿ ವರ್ಲ್ಡ್ ಎಂದು ಅಂತರಾತ್ಮ ಎಚ್ಚರಿಸಿತು. ಧೈರ್ಯ ತಂದುಕೊಂಡರು. ಅಮೇರಿಕೆಯ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಎಂದು ಭಾಷಣ ಪ್ರಾರಂಭಿಸಿದಾಗ ಸಭಿಕರಲ್ಲಿ ರೋಮಾಂಚನ, ಎಲ್ಲೆಡೆ ಚಪ್ಪಾಳಿಗಳ ಗಡಣ. ವಿಶ್ವದ ಎಲ್ಲ ಧರ್ಮಗಳ ತತ್ವ ಪ್ರವಾಹವು ಒಂದೇ ವರ್ತುಲದ ಪರಿಧಿಯ ಬೇರೆ ಬೇರೆ ಬಿಂದುಗಳಲ್ಲಿ ನಿಂತಿದೆ. ಎಲ್ಲ ಧರ್ಮಗಳ ತತ್ವಗಳು ಒಂದೇ. ವಿಶ್ವದ ಎಲ್ಲ ಸಹೋದರ ಸಹೋದರಿಯರು ವಿಶ್ವ ಬಂಧುತ್ವ, ವಿಶ್ವ ಭ್ರಾತೃತ್ವದ ಒಂದೇ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಹಸಿದ ಮನುಷ್ಯನಿಗೆ ಯಾವ ಧರ್ಮವು ಅನ್ನ ನೀಡುವುದಿಲ್ಲವೋ ಅದು ಧರ್ಮವೆನಿಸಿಕೊಳ್ಳಲಾರದು ಎಂದಾಗ ಎಲ್ಲ ಪ್ರೇಕ್ಷಕರಿಂದ ಕರತಾಡಣ. ಸಭಿಕರು ಸ್ವಾಮಿಗಳ ಭಾಷಣದಿಂದ ಪುಳುಕಿತರಾದರು. ಎಲ್ಲ ಪತ್ರಿಕೆಗಳು ಸ್ವಾಮೀಜಿಯವರ ಭಾಷಣದಲ್ಲಿ ದಿವ್ಯ ಶಕ್ತಿ ಇದೆ ಎಂದು ಬರೆದವು. ಸ್ವಾಮೀಜಿಯವರು ಹಿಂದೂ ಧರ್ಮದ ಸಂಸ್ಕೃತಿ ತತ್ವಜ್ಞಾನಿಗಳಿಂದ ಅಮೇರಿಕೆಯಲ್ಲಿ ಹಿಂದೂ ಧರ್ಮ ಪತಾಕೆಯನ್ನು ಹಾರಿಸಿದರು. ನಂತರ ಸ್ವಾಮಿ ವಿವೇಕಾನಂದರಿಗೆ ಇಂಗ್ಲೆಂಡಿನಲ್ಲಿಯೂ ಭವ್ಯ ಸ್ವಾಗತ ದೊರೆಯಿತು. ಮಿಸ್ ಮಾರ್ಗರೆಟ್ ನೋಬಲ್ಳ ಪರಿಚಯ, ಮುಂದೆ ಅವಳೇ ಸ್ವಾಮಿಯ ಶಿಷ್ಯಳಾದಳು. ಸಿಸ್ಟರ್ ನಿವೇದಿತ ಎಂಬ ನಾಮಕರಣ ಹೊಂದಿ ಹಿಂದೂ ಧರ್ಮದ ದೀಕ್ಷೆಯನ್ನು ಪಡೆದು ಸ್ವಾಮಿ ವಿವೇಕಾನಂದರು ಪಡೆದರು. ಸ್ವಾಮಿ ವಿವೇಕಾನಂದರು ಸ್ವಿಟ್ಜರ್ಲೆಂಡ್, ಇಟಲಿ, ಫ್ರಾನ್ಸ್, ಜರ್ಮನಿ, ಕೊಲಂಬೋ ಮುಂತಾದ ಪಟ್ಟಣಗಳಿಗೆ ಭೇಟಿ ನೀಡಿದರು. ಇಂದು ಶಿಕ್ಷಣ ಧರ್ಮರಹಿತವಾಗಿದೆ. ಕೇವಲ ಪುಸ್ತಕ ಜ್ಞಾನದಿಂದ ದೇಶದ ಉನ್ನತಿ ಆಗಲಾರದು. ಪ್ರತಿಯೊಬ್ಬರ ವ್ಯಕ್ತಿತ್ವ ಚಾರಿತ್ರದ ಬೆಳವಣಿಗೆ ಅಗತ್ಯ ಎಂದು ಸ್ವಾಮಿ ವಿವೇಕಾನಂದರು ಶಿಕ್ಷಣ ಪದ್ಧತಿಯ ಕುರಿತು, ಶಿಕ್ಷಣದ ಮಹತ್ವ ಕುರಿತು ಹೀಗೆ ಹೇಳಿದ್ದಾರೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಎಜುಕೇಷನ್ ಈಸ್ ನಾಟ್ ದಿ ಫಿಲ್ಲಿಂಗ್ ಅಪ್ ಆಫ್ ನಾಲೆಜ್ ಬಟ್ ದಿ ಲೈಟಿಂಗ್ ಆಫ್ ದಿ ಫೈರ್ ಎಂದು ವ್ಯಾಖ್ಯಾನಿಸಿದ್ದಾರೆ. ಎಜುಕೇಷನ್ ಅಕಾರ್ಡಿಂಗ್ ಟು ಸ್ವಾಮಿ ಮೀನ್ಸ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಆಫ್ ಮೊರಾಲಿಟಿ, ಎಥಿಕ್ಸ್, ಯೂನಿವರ್ಸಲ್ ಹಾರ್ಮನಿ. ಸ್ಪಿರಿಚುವಲ್ ಎಜುಕೇಷನ್ ಸ್ವಾಮಿ ಡಿಫೈನ್ಡ್ ಆಸ್ ಎಕ್ಸ್ಪ್ಯಾಂಡಿಂಗ್ ದಿ ಕಾನ್ಷಿಯಸ್ ಆಫ್ ಸೋಲ್, ಡೀಪನಿಂಗ್ ದಿ ಎಮೋಷನ್ಸ್ ಆಫ್ ದಿ ಹಾರ್ಟ್. ಹಿ ಸೇಡ್ ಹಿಂದೂ ಕಲ್ಚರ್ ಈಸ್ ಲೈಕ್ ಎ ರಿವರ್, ಬಟ್ ಇಟ್ ಮೇ ಚೇಂಜ್ ಬಟ್ ಇಟ್ ವಿಲ್ ನಾಟ್ ಡೈ. ಸೈನ್ಸ್ ವಿದೌಟ್ ಮೊರಾಲಿಟಿ ಈಸ್ ಎ ಡೆವಿಲ್ ಎಂದು ಸ್ವಾಮಿ ಹೇಳಿದರು. ಭಾರತವು ವಿವಿಧ ಧರ್ಮಗಳ ತಾಯ್ನಾಡು ಆಗಿದೆ. ಸತ್ಯದಿಂದ ಧರ್ಮ, ಧರ್ಮದಿಂದ ಶಾಂತಿ, ಶಾಂತಿಯಿಂದ ಭಕ್ತಿ, ಭಕ್ತಿಯಿಂದ ಪರಮಾತ್ಮನ ದರ್ಶನ, ಪರಮಾತ್ಮ ದರ್ಶನದಿಂದ ಮುಕ್ತಿ ಎಂದು ಬೋಧಿಸಿದರು. ಮುಕ್ತಿ ಪ್ರಾಪ್ತಿಗೆ ಭಕ್ತಿಯೇ ಸಾಧನವಾಗಿದೆ. ಓಂಕಾರ ಪರಬ್ರಹ್ಮದ ಚಿಹ್ನೆಯಾಗಿದೆ ಎಂದು ಹೇಳಿದರು. ಪಾಶ್ಚಿಮಾತ್ಯರು ಕಾಮಿನಿ, ಕಾಂಚನ, ಮಡದಿ, ಮದಿರೆಯನ್ನು ಬಯಸುವ ಭೋಗ ಪ್ರಿಯರು. ಭಾರತೀಯರು ಯೋಗ ಪ್ರಿಯರು. ಅಮೇರಿಕೆಯು ಭೋಗ ಭೂಮಿ, ಆದರೆ ಭಾರತವು ಯೋಗ ಭೂಮಿ ಎಂದರು. ತನ್ನ ಗುರುಗಳ ಬಗ್ಗೆ ಹೇಳುತ್ತಾ ವಿವೇಕಾನಂದರು, ಹೆಣ್ಣು ಹಣ್ಣು ಮಣ್ಣಿಗಾಗಿ ಹುಚ್ಚರಾದವರನ್ನು ಬೇಕಾದಷ್ಟು ಜನರನ್ನು ಕಾಣುತ್ತೇವೆ, ಆದರೆ ಪರಮಾತ್ಮನಿಗಾಗಿ ಹುಚ್ಚರಾದವರು ತನ್ನ ಗುರು ರಾಮಕೃಷ್ಣ ಪರಮಹಂಸರು ಮಾತ್ರ ಎನ್ನುತ್ತಾರೆ. ಪರರ ಅನುಕರಣೆಗೆ ಮಾರು

0: ಹೋಗದೆ ಶಾಶ್ವತ ಸನಾತನ ಆತ್ಮತತ್ವಗಳನ್ನು ತಿಳಿಯತಕ್ಕ ಧರ್ಮವೇ ಸನಾತನ ಧರ್ಮವಾಗಿದೆ. ರಾಮಕೃಷ್ಣ ಪರಮಹಂಸರು ಹಿಂದೂ ಧರ್ಮ ಮತ್ತು ಭಾರತವನ್ನು ಉಳಿಸಿದ್ದಾರೆ. ಸರಯೂ ನದಿಯಲ್ಲಿ ರಾಮ, ಯಮುನಾ ನದಿಯಲ್ಲಿ ಕೃಷ್ಣ ಮಿಂದರೆ ರಾಮಕೃಷ್ಣರು ಗಂಗಾ ನದಿಯಲ್ಲಿ ಮಿಂದು ಪವಿತ್ರರಾದರು. ಅರ್ಚಕರಾಗಿ ಮಂದಿರದೊಳಕ್ಕೆ ಹೋದ ಪರಮಹಂಸರು ಹೊರಬರುವಾಗ ಅರ್ಚಿತರಾಗಿದ್ದರು. ನಂತರ ಸ್ವಾಮಿ ವಿವೇಕಾನಂದರು ಕಲ್ಕತ್ತೆಗೆ ಆಗಮಿಸಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ದರಿದ್ರ ನಾರಾಯಣರ ಸೇವೆಯೇ ಅದರ ಉದ್ದೇಶವಾಗಿತ್ತು. ಬೇಲೂರು ಮಠ ಸ್ಥಾಪಿಸಿದರು. ಬ್ರಹ್ಮಚಾರಿ ಸನ್ಯಾಸಿಗಳಿಗೆ ವೇದಾಂತ ಹಾಗೂ ಗೀತಾತತ್ವ ದರ್ಶನ ಮಾಡಿಸಿದರು. ಕಲ್ಕತ್ತೆಯಲ್ಲಿ ಪ್ಲೇಗ್ ರೋಗ ಬಂದಿತು. ಅನಾಥ ರೋಗಿಗಳ ಸೇವೆಗೆ ಹಣವಿಲ್ಲ, ಹೇಗೆ ಹೊಂದಿಸುವುದು ಎಂದು ಸಹಕಾರಿಯೊಬ್ಬರು ಕೇಳಿದಾಗ, ದುಡ್ಡಿನ ಅಭಾವದಿಂದ ನಮ್ಮ ಸೇವೆ ನಿಲ್ಲುವುದಾದರೆ ಬೇಲೂರು ಮಠವನ್ನು ಮಾರಿಬಿಡಿ, ಅದರಿಂದ ಹಣವನ್ನು ತರಬಹುದು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ಅಷ್ಟರಲ್ಲಿ ಭಕ್ತರಿಂದ ಲಕ್ಷಾಂತರ ರೂಪಾಯಿ ನೆರವು ಹರಿದು ಬಂದಿತ್ತು. ದೀನ ದಲಿತ ಹಸಿದವರಿಗೆ ಅನ್ನ ನೀಡದ ಸೇವೆ ಮಾಡದ ಧರ್ಮ ಧರ್ಮವೆನಿಸಿಕೊಳ್ಳಲಾರದು ಎಂದು ಹೇಳಿದರು. ಸ್ವಾಮಿ, ನಿಮ್ಮ ಆರೋಗ್ಯ ಕೆಟ್ಟಿದೆ, ನೀವು ಭಾಷಣ ಮಾಡಬೇಡಿ ಎಂದು ವೈದ್ಯರು ಹೇಳಿದಾಗ, ನಿಮ್ಮ ಈ ನಿರ್ಬಂಧವನ್ನು ಗಂಗಾ ನದಿಯಲ್ಲಿ ಹರಿದು ಬಿಡಿ, ಕಲ್ಲಿನಂತೆ ಮೌನವಾಗಿರಲು ನನ್ನಿಂದ ಸಾಧ್ಯವಿಲ್ಲ ಎಂದು ಸ್ವಾಮಿ ಹೇಳಿದರು. 1902 ಜುಲೈ 8ರಂದು ಕೈಯಲ್ಲಿ ಜಪಮಾಲೆ, ಬಾಯಲ್ಲಿ ಓಂಕಾರ ಶಬ್ದವನ್ನು ಹೇಳುತ್ತಾ 39 ವರ್ಷಗಳ ಆಯುಷ್ಯದ ಅಪ್ರತಿಮ ವೀರ ಸಾಧಕ ವೀರ ಸನ್ಯಾಸಿ ಸೂರ್ಯನಂತೆ ಅಸ್ತಂಗತರಾದರು.
1: ವಿವೇಕಾನಂದರು ಮಾತನಾಡಿದವರು ಡಾಕ್ಟರ್ ನೇಮಿ ಚಂದ್ರ ದಿಬ್ಬದ್. ನೆರವು ಶೈಲಜಾ ರಾಜ್ಕುಮಾರ್. ಆಕಾಶವಾಣಿ ಧಾರವಾಡ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: Keliri, keliri, keliri. Gramasthare, KYC update message annu nirlakshisabedi. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಯುವ ವಾಣಿ.

0: ಹಾನಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು. ಈ ಬಗ್ಗೆ ಹಾನಗಲ್ ಜಿಟಿಟಿಸಿಯ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬೊಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ. ಎಸ್ಎಸ್ಎಲ್ಸಿ ಆದ್ಮೇಲೆ ಮುಂದೇನು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಮೂಡೋದು ಸಹಜ. ಈಗ ಉತ್ತೀರ್ಣರಾಗಿದ್ರ ಯಾವ ವಿಷಯಗಳನ್ನ ತಗೊಳ್ಳಿ, ಅಂದ್ರ ನಾನು ಸೈನ್ಸಿಗೆ ಹೋಗ್ಲೋ, ಕಾಮರ್ಸ್ಗೆ ಹೋಗ್ಲೋ, ಆರ್ಟ್ಸಿಗೆ ಹೋಗ್ಲೋ ಅನ್ನೋ ಯೋಚನೆ ಒಂದ್ ಕಡೆ, ಅಥವಾ ಕೆಲವೊಂದು ಟೆಕ್ನಿಕಲ್ ಕೋರ್ಸಸ್ ಇರ್ತಾವ ಅವನ್ ಮಾಡಿದ್ರೆ ನಂಗೆ ಲಗುನೆ ಜಾಬ್ ಸಿಗಬಹುದು ಅಲ್ಲಿ ಹೋಗ್ಲೋ ಅನ್ನೋದು ಒಂದ್ ವಿಚಾರ. ಈಗ ಉತ್ತೀರ್ಣರಾಗಿದ್ರೆ ಇವಿಷ್ಟೆಲ್ಲ ವಿಚಾರಗಳು. ಒಂದ್ ವೇಳೆ ಅನುತ್ತೀರ್ಣರಾಗಿದ್ರ ಅವಾಗ ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ ಮಕ್ಕಳೇ, ನಿಮಗೂ ಕೂಡ ಜಿಟಿಟಿಸಿ ಒಳಗ ಪ್ರವೇಶ ಪಡೆಯುವಂತಹ ಒಂದು ಅವಕಾಶ ಅದ ಅನ್ನೋ ಒಂದು ಸಂತೋಷದ ವಿಚಾರವನ್ನ ನಿಮ್ಗೆ ಹೇಳಲಿಕ್ಕದೀನಿ. ಯಾಕಂದ್ರೆ ಈಗ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಿರುವುದಿಲ್ಲ. ಆರ್ಥಿಕವಾಗಿ ಸಬಲರಾಗಿದ್ರ ಮತ್ತೊಮ್ಮೆ ಕೂಡ್ತೀರಿ, ಪಾಸ್ ಮಾಡ್ಕೋತೀರಿ, ನಿಮ್ಗೆ ಬೇಕಾದ ಕೋರ್ಸಿಗೆ ಹೋಗ್ತೀರಿ. ಇನ್ ಕೆಲವರಿಗೆ ಇಲ್ಲ, ನಮ್ಮ ಮನೆಯೊಳಗೆ ಕಲಿಸ್ಲಿಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ, ನಂಗೆ ಇಷ್ಟು ಕಲ್ತಿದ್ದೆ ಹೆಚ್ಚಿಂದು, ಇನ್ಮೇಲೆ ನಾ ಟೆಕ್ನಿಕಲ್ ಕೋರ್ಸ್ ತಗೋಬೇಕಂತಿದ್ದೆ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಅನುತ್ತೀರ್ಣರಾದ್ರೂ ಕೂಡ ನೀವು ಜಿಟಿಟಿಸಿ ಒಳಗ ಪ್ರವೇಶ ಪಡಿಬಹುದು. ಯಾವುದು ಅಂತಂದ್ರೆ ಇದು ಜಿಟಿಟಿಸಿ ಹಾನಗಲ್ನೊಳಗ ಇರುವಂತಹ ಒಂದು ಸಂಸ್ಥೆ. ಅಲ್ಲೇ ನೀವು ಅನುತ್ತೀರ್ಣರಾಗಿದ್ರೂ ಕೂಡ ನಿಮಗ ಪ್ರವೇಶಾವಕಾಶ ಅದ. ಹಂಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಹಾನಗಲ್ನ ಜಿಟಿಟಿಸಿ ಒಳಗ ಪ್ರಿನ್ಸಿಪಾಲ್ ಆಗಿರುವಂತಹ ಗೋಪಾಲ್ ಎಸ್ ಬೊಮ್ಮಿಗಟ್ಟಿ ಅವರಿಂದ. ಬೊಮ್ಮಿಗಟ್ಟಿ ಅವರೇ ನಮಸ್ಕಾರ.
2: ನಮಸ್ತೆ ಮೇಡಮ್.
1: ಇವತ್ತ ನಮ್ಮ ವಿದ್ಯಾರ್ಥಿಗಳು ಕೆಲವರು ಪಾಸ್ ಆಗಿರ್ತಾರ, ಕೆಲವರು ಫೇಲ್ ಆಗಿರ್ತಾರ, ಇವರಿಗೆಲ್ಲ ನೀವು ನಿಮ್ಮ ಜಿಟಿಟಿಸಿ ಒಳಗೆ ಇರುವಂತಹ ಕೋರ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡ್ರಲ್ಲ.
2: ಆಯ್ತು ಮೇಡಮ್. ದಯವಿಟ್ಟು ಇಲ್ಲಿ ಎಲ್ಲಾ ಹುಡುಗರಿಗೆ ಮತ್ತೆ ಅವರ ಪಾಲಕರಿಗೆ ಒಂದು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಈ ಜಿಟಿಟಿಸಿ ಅನ್ನುವಂಥದ್ದು ಸಾಕಷ್ಟು ವಿಷಯ ನೀವು ಕೇಳಿರ್ತೀರಾ. ಇಲ್ಲಿ ನೋಡುವಂತದ್ದು ಏನಂದ್ರೆ, ಹಾನಗಲ್ನಲ್ಲಿ ಮುಖ್ಯವಾದದ್ದು ಇದೊಂದು ಕೌಶಲ್ಯ ತರಬೇತಿ ಕೇಂದ್ರ ಅನ್ನುವಂಥದ್ದು ಇರುತ್ತೆ. ಈ ಒಂದು ಜಿಟಿಟಿಸಿಯಲ್ಲಿ ಅನುತ್ತೀರ್ಣ ಅಂದ್ರೆ ಯಾವುದೇ ಒಂದು ತೊಂದರೆಗೆ ಅಥವಾ ಹೆಲ್ತಿನ ಒಂದು ಸಮಸ್ಯೆ ಆಗಲಿ ಅಥವಾ ಏನೋ ಒಂದಕ್ಕಾಗಲಿ ಮಕ್ಕಳಿಗೆ ಅವರ ಒಂದು ಎಕ್ಸಾಮ್ ಅಲ್ಲಿ ಸಪೋಸ್ ಅನುತ್ತೀರ್ಣ ಅನ್ನುವಂಥದ್ದು

0: ಆಯ್ತು ಅಂತ ಅಂದಾಗ ಅಥವಾ ಯಾವುದೇ ಕಾರಣಕ್ಕೆ ತಮ್ಮ ಓದು ಇದರಲ್ಲಿ ಪರ್ಸೆಂಟೇಜ್ ಅನ್ನುವಂಥದ್ದು ಸರಿಯಾಗಿ ಇಲ್ಲದಕ್ಕೋಸ್ಕರ, ಯಾಕಂದ್ರೆ ಡಿಪ್ಲೊಮಾ ಮಾಡುವಂತ ಟೈಮಲ್ಲಿ ರೋಸ್ಟರ್ ಕಮ್ ಮೆರಿಟ್ ಸಿಸ್ಟಮ್ ಅಲ್ಲಿ ಅಲ್ಲಿ ಸಪೋಸ್ ಮಕ್ಕಳಿಗೆ ಅಲ್ಲಿ ಏನಾದ್ರು ಅವರಿಗೆ ಸೀಟ್ ಸಿಗಲಿಲ್ಲ ಅಂತಂದ್ರೆ ಅಥವಾ ಬೇರೆ ಯಾವ್ದಾದ್ರು ಪಾಲಿಟೆಕ್ನಿಕ್ ಅಲ್ಲೂ ಕೂಡ SSLC ಪರ್ಸೆಂಟೇಜ್ ಅನ್ನುವಂಥದ್ದು ಒಂದು ಲಿಮಿಟೇಷನ್ಸ್ ಕೊಟ್ಟಿರ್ತಾರೆ, ಅಲ್ಲೂ ಆಗಲಿಲ್ಲ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ಆ ಒಂದು ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಇದೇ GTDC ಸಂಸ್ಥೆ ಹಾನ್ಗಲ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಥವಾ ಕೌಶಲ್ಯ ತರಬೇತಿ ಕೇಂದ್ರ ಅನ್ನೋದಿದೆ, ಇಲ್ಲಿ ಬಂದು ಅವರು ಜಾಯ್ನ್ ಆಗ್ಬೋದು. ಮತ್ತೆ ಇಲ್ಲೂ ಕೂಡ ಎರಡು ಕೋರ್ಸ್ ಅನ್ನುವಂಥದ್ದು ಇರುತ್ತೆ, ಒಂದು ಒಂದು ವರ್ಷದ್ದು ಟೂಲ್ ರೂಮ್ ಮೆಷಿನಿಸ್ಟ್ ಅನ್ನುವಂಥದ್ದು ಇರುತ್ತೆ, ಮತ್ತೊಂದು ಎರಡು ವರ್ಷದ್ದು ಟೂಲ್ ಆ್ಯಂಡ್ ಡೈ ಟೆಕ್ನಿಷಿಯನ್. ಈ ಹೇಗೆ ನೀವು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ನೀವು ಕಲಿತಾ ಇದ್ರಿ 3 ವರ್ಷ, ಇದನ್ನೇ ನಮ್ಮಲ್ಲಿ 2 ವರ್ಷ ಅನ್ನುವಂಥದ್ದನ್ನು ಕಲಿಸಿ ಅವರಿಗೆ ನಾವೇ ಕ್ಯಾಂಪಸ್ ಇಂಟರ್ವ್ಯೂ ಅನ್ನೋದನ್ನ ಮಾಡಿ ಅವರಿಗೆ ನಾವು ಕೆಲಸ ಅನ್ನೋದು ಕೂಡ ಕೊಡಿಸ್ತೀವಿ.
1: ಕ್ಯಾಂಪಸ್ ಇಂಟರ್ವ್ಯೂ ಕೂಡ ನಡೀತಾವ್ ನಿಮ್ಮ?
0: ನಾವೇ ನಮ್ಮಲ್ಲೇ ಕಳಿಸ್ತೀವಿ.
1: ಮತ್ತೆ ಈಗ ಮಕ್ಕಳು ಬೇರೆ ಕಡೆಯಿಂದ ಬರ್ತಿರ್ತಾರೆ ಸರ್, ಅವಾಗ ಅವರಿಗೆ ವಸತಿ ಸೌಲಭ್ಯ ಎಲ್ಲ
0: ಇಲ್ಲ? ನಮ್ಮಲ್ಲಿ ವಸತಿ ಸೌಲಭ್ಯ ಅನ್ನೋದು ಇನ್ನ ತನಕ ಆಗಿರಲಿಲ್ಲ, ಆದ್ರೆ ಹಳ್ಳಿ ಸುತ್ತಮುತ್ತಲ ಇರುವಂತ ಹಳ್ಳಿದವರಿಗೆ ಇದೊಂದು ಸ್ವಲ್ಪ ಹತ್ರನೂ ಆಗುತ್ತೆ, ಮತ್ತೆ ಸಾಕಷ್ಟು ಅವರು ಉಪಯೋಗ ಈಗ ಆಲ್ರೆಡಿ ಸುಮಾರು ಕೆಲವೊಂದು ಹಳ್ಳಿಯಿಂದ ಅದನ್ನ ಪಡೆದುಕೊಳ್ತಾ ಇದಾರೆ. ಮತ್ತೆ ನಮ್ದು ಊರು ಕೂಡ ಯಾವ್ದು ದೂರ ಅನ್ನುವಂಥದ್ದಿಲ್ಲ, ಎಲ್ಲ ಹತ್ರ ಅನ್ನೋದು ಇದೆ.
1: ಅಂದ್ರೆ ಹಾನ್ಗಲಿನ ಸುತ್ತಮುತ್ತಲಿನ ಪ್ರದೇಶದ ಮಕ್ಕಳು ಬಂದು ಈ ಸಂಸ್ಥೆಯೊಳಗೆ ಪ್ರವೇಶವನ್ನ ಪಡ್ಕೋಬಹುದು
0: ಅಂತ.
1: ಈಗ SSLC ಅನುತ್ತೀರ್ಣರಾದ್ರೆ ಅವ್ರ ಯಾವ ಕೋರ್ಸ್ ಅದ, ಉತ್ತೀರ್ಣರಾಗಿದ್ರೆ ಅವ್ರಿಗೆ ಯಾವ ಕೋರ್ಸ್?
0: SSLC ಅನುತ್ತೀರ್ಣ ಆದ್ರೆ ಟೂಲ್ ರೂಮ್ ಮೆಷಿನಿಸ್ಟ್ ಅಂತ ಹೇಳಿ 1 ವರ್ಷದ ಕೋರ್ಸ್ ಅದೇ. ಉತ್ತೀರ್ಣ ಆಯ್ತು ಅಂತಂದ್ರೆ ಅವ್ರಿಗೆ ಟೂಲ್ ಆ್ಯಂಡ್ ಡೈ ಟೆಕ್ನಿಷಿಯನ್ ಅನ್ನೋದು 2 ವರ್ಷದ ಕೋರ್ಸ್ ಅನ್ನೋದಿದೆ. ಎರಡೂ ಕೋರ್ಸ್ ಮಾಡಿದವು ಕೂಡ ನಾವು ಅವ್ರಿಗೆ ಕ್ಯಾಂಪಸ್ ಇಂಟರ್ ಅನ್ನೋದನ್ನ ಮಾಡಿಸ್ತೀವಿ, ಅವ್ರಿಗೆ ಕೆಲಸ ಅನ್ನೋದನ್ನೇ ಕೊಡಿಸ್ತೀವಿ ನಮ್ಮಲ್ಲಿ.
1: ಇದು ಬಹಳ ಒಳ್ಳೆ ವಿಚಾರ. ಅಂದ್ರೆ ನನಗೆ ಮುಂದೆ ಕಲೀಲಿಕ್ಕೆ ಆಗ್ಲಿಕ್ಕಿಲ್ಲೇನು, ನಂದು ಕೋರ್ಸ್ ಮುಗಿದ ಕೂಡಲೇ ನನಗೆ ಏನಾದ್ರು ಒಂದು ನೌಕರಿ ಸಿಗಬಹುದಾ ಅನ್ನೋ ಆಸೆ ಮಕ್ಕಳಿಗೆ ಇರ್ತದೆ.
0: ನಿಜ ಮೇಡಮ್, ನಿಜ. ಅದಲ್ಲದೆ ಈ ಹಾನ್ಗಲ್ ಸೆಂಟರ್ ಅಲ್ಲಿ ನಾವು ಕೂಡ ಏನ್ ಮಾಡ್ತಾ ಇದೀವಿ, ಅವ್ರು ಅನುತ್ತೀರ್ಣ ಆಗಿದ್ದಾರೆ ಅಂತಂದ್ರೆ ಅಲ್ಲಿಗೆ ಪೂರ್ತಿ ಅವ್ರ ಕೈ ಬಿಟ್ಟು ಹೋಗಿದೆ ಅನ್ನೋದಲ್ಲ, ಅವರು ಮುಂದೆ ಅದು SSLC ಇರ್ಬೋದು PUC ಇರ್ಬೋದು, ತಮ್ದು ಅನುತ್ತೀರ್ಣ ಆಗಿದ್ರೆ ಮನೆಯಲ್ಲಿ ಕೂತ್ಕೊಂಡು ಕಾಲ ಕಳೆಯುವಂತದ್ದಲ್ಲ, ಅಲ್ಲಿ ಬಂದು ಟ್ರೈನಿಂಗು ಮಾಡಬಹುದು, ಮತ್ತೆ ಯಾವ್ದು ಸಬ್ಜೆಕ್ಟ್ಸ್ ಅನುತ್ತೀರ್ಣ ಆಗಿರ್ತಾರೆ ಎಕ್ಸಾಮ್ ಕೂತ್ಕೊಂಡು ಪಾಸ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಮುಂದೆ ಇರುವಂತ ಡಿಪ್ಲೊಮಾನು ಇರ್ಬೋದು PUC ಅಂತ ಇರ್ಬೋದು ಮಾಡ್ಕೊಂಡ್ರೆ ಇನ್ನು ಅವ್ರಿಗೆ ಹೆಚ್ಚಿನ ಒಂದು ನಾಲೆಜ್ ಅನ್ನುವಂಥದ್ದು ಸಿಗುತ್ತೆ.
1: ಅದು 1 ವರ್ಷದ ವೇಳೆ ಒಳಗೆ ಅವ್ರು ಈ ಕೋರ್ಸ್ ಕೂಡ
0: ಮಾಡ್ಕೋಬಹುದು.
1: ಇದು ಸರ್ಟಿಫಿಕೇಟ್ ಕೋರ್ಸ್ ಅಲ್ಲ?
0: ಇದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಇರುತ್ತೆ ಮೇಡಮ್. ಇದು
1: ಇನ್ನು ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅದ್ರ ಬಗ್ಗೆ ಕೂಡ ತಾವು ಹೇಳ್ತೀವಿ.
0: ಇದಕ್ಕೆ ನಾವು CMKKY ಅನ್ನೋದು ಏನ್ ಹೇಳ್ತೀವಿ, ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅನ್ನೋದು. ಇದರಲ್ಲಿ ಅಲ್ಪಾವಧಿ ಕೋರ್ಸ್ ಅನ್ನೋದು ಕೂಡ ನಮ್ಮಲ್ಲಿದೆ. ಈ ಅಲ್ಪಾವಧಿ ಕೋರ್ಸ್ ಅಂತಂದ್ರೆ ITI ಅನ್ನೋದು ಮುಗಿಸಿರ್ತಾರೆ, ಡಿಪ್ಲೊಮಾ ಅನ್ನೋದು ಮುಗಿಸ್ಕೊಂಡಿರ್ತಾರೆ, ಆದ್ರೆ ಅವರಲ್ಲಿ ಎಲ್ಲಿ ಕೆಲಸಕ್ಕೆ ಅಂತ ಏನು ಹೋಗಿರ್ತಾರೆ ಅವ್ರಿಗೆ ಕೆಲಸಕ್ಕೆ ಕೆಲವೊಂದು ಕೊರತೆಗಳಿಂದ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಯಾಕಂದ್ರೆ ಎಲ್ಲಾ ಕಡೆನೂ ಆ CNC ಅನ್ನೋಂಥದ್ದು ಎಲ್ಲ ಡಿಪ್ಲೊಮಾ ಕಾಲೇಜುಗಳಲ್ಲಿ ಸಿಗದೇ ಇರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನಮ್ಮಲ್ಲಿ ಅವರು 4 ತಿಂಗಳದ್ದು ಈ ಅಲ್ಪಾವಧಿ ಕೋರ್ಸ್ ಅನ್ನೋಂಥದ್ದನ್ನು ಮುಗಿಸ್ಕೊಂಡ್ರೆ ಅವ್ರಿಗೆ ಅದ ಕೆಲಸಕ್ಕೆ ನಾವು ಅದನ್ನ ಅವ್ರಿಗೆ ಬೋನಸ್ ಪಾಯಿಂಟ್ ಅನ್ನೋ ತರ ಇರುತ್ತೆ. ಅದು ಸೊ ತಾವೇನು ಕಲ್ತಿರ್ತಾರೆ, ಮೆಕ್ಯಾನಿಕಲ್ ಇರ್ಬೋದು, ಆಟೋಮೊಬೈಲ್ ಅಂತ ಇರ್ಬೋದು, ಏನು ಕಲ್ತಿರ್ತಾರೆ ಇದು ಅಡಿಷನಲ್ ಕೋರ್ಸ್ ಅನ್ನೋಂಥದ್ದು ಅವ್ರಿಗೆ ಆಡಪ್ ಆಗುತ್ತೆ. ಅದು ಆಟೋ ಕ್ಯಾಡ್ ಕೋರ್ಸ್ ಅಂತ ಇರುತ್ತೆ, ಕ್ಯಾಡ್ ಕ್ಯಾಮ್ ಅಂತ ಇರುತ್ತೆ, ಮತ್ತೆ ಟರ್ನಿಂಗ್ CNC ಮಿಲ್ಲಿಂಗ್ ಅಂತ ಇರುತ್ತೆ. ಈ ಅಲ್ಪಾವಧಿ ಕೋರ್ಸ್ ಮುಗಿಸ್ಕೊಂಡ್ರೆ ಅಲ್ಲಿ ಮುಂದೆ ಅವರಿಗೆ ಕೆಲಸದಲ್ಲಿ ಹೆಚ್ಚು ಅವರು ಸಂಬಳ ಅನ್ನೋದು ಅಡಿಷನಲ್ ಆಗಿ ಸಿಗುವಂತ ಚಾನ್ಸಸ್ ಇರುತ್ತೆ.
1: ಇನ್ನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯದ ಬಗ್ಗೆ?
0: ಹೌದು, ಸ್ಕಾಲರ್ಶಿಪ್ ಅನ್ನೋದು ಕೂಡ ಅವ್ರಿಗೆ ಸಿಗುತ್ತೆ. ಅವ್ರು ಯಾವ ತರದ್ದು ಫೀಸ್ ಅನ್ನೋದು ಇಲ್ಲಿ ನಮ್ಮಲ್ಲಿ ಕೊಡುವಂತದ್ದು ಇರುವುದಿಲ್ಲ, ಸ್ಕಾಲರ್ಶಿಪ್ ಅನ್ನೋದು ಇರುತ್ತೆ.
1: ಗ್ರಾಮೀಣ ಭಾಗದ ಮಕ್ಕಳು ಬರ್ತಿರ್ತಾರೆ, ಹೆಚ್ಚಾಗಿ ಆರ್ಥಿಕವಾಗಿ ಸಬಲರಾಗಿರಂಗಿಲ್ಲ, ಹಂಗಾಗಿ ಅವರಿಗೆ ಈ ಫೀ ಪ್ರೋಸೆಸ್ ಅನ್ನುವಂಥದ್ದು ಹೆಂಗದ?
0: ಫೀ ಅಂತಂದ್ರೆ ನಮ್ಮಲ್ಲಿ ಕಾಮನ್ ಆಗಿರುವಂತ ಒಂದು ಜನರಲ್ ಫೀಸ್ ಅನ್ನುವಂಥದ್ದು ಇರುತ್ತೆ. 1 ವರ್ಷಕ್ಕೆ ಅವರು ಕೇವಲ 20,000 ಅನ್ನುವಂಥದ್ದು ಒಂದು ಫೀಸ್ ಅನ್ನುವಂಥದ್ದು ಇರುತ್ತೆ. ಆದರೆ ಬೇರೆ ಯಾವುದೇ ಪಾಲಿಟೆಕ್ನಿಕು ಯಾವ್ದಾದ್ರು ನಾನೀಗ ಸೈನ್ಸು ಅಥವಾ ಕಾಮರ್ಸ್ ಮಾಡ್ತೀನಿ ಅಂತಂದ್ರೆ ಕೆಲವು ಕಾಲೇಜುಗಳಲ್ಲಿ ಡೊನೇಷನ್ ಅನ್ನೋಂಥದ್ದೆಲ್ಲ ಇರುತ್ತೆ. ನಮ್ಮಲ್ಲಿ ಆ ಥರ ಡೊನೇಷನ್ ಅನ್ನೋಂಥದ್ದು ಎಲ್ಲೂ ಇಲ್ಲ. ನಮ್ಮ ಈ ಕೌಶಲ್ಯ ತರಬೇತಿ ಕೇಂದ್ರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತಲೂ ಇರ್ಬೋದು ಅಥವಾ ನಮ್ಮ ಬೇರೆ ಡಿಪ್ಲೊಮಾ ಕಾಲೇಜ್ ಅನ್ನೋಂಥದ್ದು ಏನಿರುತ್ತೆ ಅಲ್ಲೂ ಕೂಡ ಅಷ್ಟೇ, ಈ ಒಂದು ಡೊನೇಷನ್ ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ.
1: ಇದು ಒಂದು. ಇನ್ನೊಂದು ಅಂತಂದ್ರೆ ಇದು ಕೌಶಲ್ಯ ತರಬೇತಿ ಆಗಿರೋದ್ರಿಂದ ಅವ್ರಿಗೆ ಮುಂದೆ ನಂಗೆ ನೌಕರಿ ಸಿಕ್ತದ ಅನ್ನೋ ಭರವಸೆ ಕೂಡ
0: ಇರುತ್ತೆ. ನಮ್ಮಲ್ಲಿ ಭರವಸೆ ಇರುತ್ತೆ, ಯಾಕಂದ್ರೆ ನಾವೇ ಕ್ಯಾಂಪಸ್ ಇಂಟರ್ ಮಾಡಿ ಅವ್ರಿಗೆ ಕೆಲಸ ಅನ್ನೋಂಥದ್ದನ್ನ ಕೊಡಿಸ್ತೀವಿ.
1: ನಿಮ್ಮಲ್ಲಿ ಈಗ ಹಾನ್ಗಲ್ನೊಳಗ ಮಕ್ಕಳ ಸ್ಪಂದನೆ ಹೆಂಗದ ಎಲ್ಲರಿಗೂ ಗೊತ್ತಾಗಿದೆ, ಮಕ್ಕಳಾಗಿರ್ಬೋದು ಪಾಲಕರಾಗಿರ್ಬೋದು?
0: ಮೇಡಮ್, ಇಲ್ಲಿ ಸುತ್ತಮುತ್ತಲು ಎಲ್ಲಾ ಹಳ್ಳಿಗಳಿಂದ ಕೂಡ ಮೊನ್ನೆ ದಿನ ನಾವು ಅವ್ರದನ್ನೇ ಒಂದು ಸಣ್ಣದಾಗಿ ಸಂದರ್ಶನ ಅಂತ ಹೇಳಿ ಮಾಡಿದಾಗ ಸಾಕಷ್ಟು ಕೆಲವು ಪಾಲಕರು ಬಂದು ತಾವೇ ಖುದ್ದಾಗಿ ಬಂದು ಅದನ್ನು ಹೇಳಿದ್ರು, ಇಲ್ಲ ನಮಗೆ ಇದು ಬಹಳ ಖುಷಿ ತಂದಿದೆ, ನಮ್ಮಲ್ಲಿ ಈ ತರ ಸುತ್ತಮುತ್ತಲು ಅನ್ನೋಂಥದ್ದು ಮಕ್ಕಳಿಗೆ ನಾವು ಏನ್ ಮಾಡ್ಬೇಕಂತ ಬಹಳ ಚಿಂತಿತರಾಗಿದ್ವಿ, ಬಟ್ ಇಲ್ಲಿ ಈಗ GTDC ಹಾನ್ಗಲ್ ಅನ್ನೋಂಥದ್ದು ಆಯ್ತು. ಅಷ್ಟೇ ಅಲ್ಲದೆ ಶಿಗ್ಗಾಂವ್ ಮತ್ತೆ ನೆಲಗಲ್ ಅಂತ ಕೂಡ ನೀವು ಲಾಸ್ಟ್ ಇಯರ್

0: ಬಗ್ಗೆ ಹೇಳಿದ್ರಿ, ಈಗ ಅಲ್ಲೂ ಕೂಡ ತರಬೇತಿ ಶುರು ಆಗಿದೆ ಅಂತಂದಾಗ ನಮಗೆ ಬಹಳ ಖುಷಿ ಆಗಿದೆ. ಈಗ ಹಿಂಗಾಗಿ ನಮ್ಮ ಮಕ್ಕಳಿಗೆ ಇದೊಂದು ಒಳ್ಳೆ ಉಪಯೋಗ ಆಗ್ತಾ ಇದೆ ಅಂಥೇಳಿ ಸಾಕಷ್ಟು ತಂದು ಬಂದು ಹಂಚ್ಕೊಂಡಿದ್ದಾರೆ.
1: ಈಗ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ ನಂತರ ಅವರಿಗೆ ಡಿಪ್ಲೊಮಾ ಓದಬೇಕು ಅಂತಂದ್ರೆ ಅವಾಗ ಕೂಡ ಅವಕಾಶ ಅದ?
0: ಅವಕಾಶ ಇದೆ, ಯಾಕಂದ್ರೆ ಈ ಮಧ್ಯದಲ್ಲಿ ಟ್ರೈನಿಂಗ್ ಪಡಿತಾ ಪಡಿತಾ ಅವ್ರು ಏನು ತಮ್ಮ ಸಬ್ಜೆಕ್ಟ್ಗಳಲ್ಲಿ ಅನುತ್ತೀರ್ಣ ಅಂತ ಆಗಿರ್ತಾರೆ ಅದನ್ನು ಉತ್ತೀರ್ಣ ಅಂತ ಮಾಡಿಕೊಂಡು, ಯಾಕಂದ್ರೆ ಒಂದು ವರ್ಷ ಅವರಿಗೆ ಸಾಕಷ್ಟು ಟೈಮ್ ಸಿಕ್ಕಿರುತ್ತೆ, ಅದರಲ್ಲಿ ಓದ್ಕೊಂಡು ಮಾಡ್ಕೊಂಡು ಕಲಿತಾಗ ಅವ್ರ ಮುಂದೆ ನಮ್ದೇ ಕಾಲೇಜ್ ಅನ್ನೋಂಥದ್ದು ಏನು ಡಿಪ್ಲೊಮಾ ಇದೆ, ನಾವೀಗ ಏನು ಹಾನಗಲ್ ಬಗ್ಗೆ ಕೇಳಿದ್ವಿ ಅಥವಾ ಶಿಗ್ಗಾಂವ್ ಬಗ್ಗೆ ಅಂತ ಕೇಳಿದ್ವಿ, ಅಲ್ಲಿ ಸಾಕಷ್ಟು ಬೇರೆ ಏನು ಕೋರ್ಸ್ಗಳು ಅನ್ನೋಂಥದ್ದು ಇದೆ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಲ್ಲದೆ ಈಗ ಲೇಟೆಸ್ಟ್ ಆಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಕಟ್ರಾನಿಕ್ಸ್ ಅಂತ ಇರ್ಬೋದು, ಅಲ್ಲೂ ಕೂಡ ತರಬೇತಿ ಪಡ್ಕೊಂಡಾಗ ಅವ್ರ ಭವಿಷ್ಯ ಬಹಳ ಉಜ್ವಲಾಗಿರ್ತದೆ.
1: ಹೌದು, ಮಕ್ಕಳಿಗೆ ಯಾವ್ದ್ರೊಳಗೆ ಆಸಕ್ತಿ ಅದನೋ ಅದ್ರೊಳಗೆ
0: ಹಾ, ಇದು
1: ಮುಂದುವರಿಸ್ಕೋಬಹುದು
0: ಯಾವಾಗಲೂ ಬಹಳ ಮುಖ್ಯ
1: ಶಿಕ್ಷಣವನ್ನು.
0: ಇದು.
1: ಹೌದು,
0: ಯಾಕಂದ್ರೆ ಇಲ್ಲಿ ಯಾವುದೇ ಥರದ ಮಕ್ಕಳಿಗೆ ಒತ್ತಡ ಅನ್ನುವಂಥದ್ದು ಕೊಡಬಾರ್ದು. ಅವ್ರಿಗೆ ಏನು ಒಂದು ಎಲ್ಲಿ ಬಹಳ ಆಸಕ್ತಿ ಅನ್ನುವಂಥದ್ದಿರುತ್ತೆ ಆ ಒಂದು ತರಬೇತಿಯನ್ನು ಅವರು ಪಡೆದುಕೊಂಡು ತಮ್ಮ ಲೈಫ್ನ ಉಜ್ವಲವಾಗಿ ಮಾಡ್ಕೋಬಹುದು.
1: ಬೊಮ್ಮಿಗಟ್ಟಿಯವರ ಈ ಪ್ರವೇಶ ಪ್ರಕ್ರಿಯೆ ಹೆಂಗದ? ಆನ್ಲೈನ್ ಆಫ್ಲೈನ್ ಮಕ್ಕಳಿಗೆ ಸ್ವಲ್ಪ ವಿವರಗಳನ್ನು
0: ಹಾ,
1: ಹೇಳಿ.
0: ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ಇರೋದ್ರಿಂದ ಇಲ್ಲಿ ಯಾವ ತರದ್ದು ಆನ್ಲೈನ್ ಅನ್ನೋಂಥ ಪ್ರಕ್ರಿಯೆ ಇರೋದಿಲ್ಲ. ನಾ ಈಗ ಮುಂದೆ ಹೇಳುವಂತ ಕೆಲವು ಏನು ದೂರವಾಣಿ ಸಂಖ್ಯೆ ಹೇಳ್ತೀನಿ, ನೀವು ಅಲ್ಲಿ ಡೈರೆಕ್ಟ್ ಆಗಿ ನಮಗೆ ಕಾಲ್ ಮಾಡಿಕೊಂಡು ಮತ್ತೆ ನಾವು ಏನು ನಾವು ಕೆಲವೊಂದು ಅಡ್ರೆಸ್ ಅನ್ನೋಂಥ ನಿಮಗೆ ಅವತ್ತಿನ ದಿವಸ ಹೇಳ್ತೀವಿ, ಅಲ್ಲಿ ಬಂದು ನೀವು ಖುದ್ದಾಗಿ ನಮ್ಮನ್ನು ಸಂಪರ್ಕಿಸಿ ಹಾಗೂ ಶುದ್ಧವಾಗಿ ನಾವು ನಿಮಗೆ ಪ್ರವೇಶಾತಿಯನ್ನು ತಗೊಳ್ತೀವಿ.
1: ಪ್ರವೇಶ ಪ್ರಕ್ರಿಯೆ ಯಾವಾಗ ಶುರು ಆಗ್ತದೆ?
0: ಇದು SSLC ರಿಸಲ್ಟ್ ಆಗ್ತಾ ಇದ್ದ ದಿನದಿಂದಲೇ ಅವರು ನಮ್ಮನ್ನ ಈ ಒಂದು ಹೇಳುವಂತ ದೂರವಾಣಿಗೆ ನೀವು ಕೇಳಿಕೊಂಡಾಗ ನಾವು ಅದರ ಬಗ್ಗೆ ಎಲ್ಲಾನು ಮಾಹಿತಿ ಕೊಡ್ತೀವಿ, ಮತ್ತು ತಾವು ಮಕ್ಕಳು ಸಮೇತ ಪಾಲಕರು ಕೂಡ ಬಂದು ನಮ್ಮಲ್ಲಿ ಕೊಡುವಂತ ತರಬೇತಿ ಮತ್ತೆ ಇದ್ದ ಮಕ್ಕಳು ಏನು ತರಬೇತಿ ಪಡಿತಾ ಇದ್ದಾರೆ ಖುದ್ದಾಗಿ ನೋಡಿಕೊಂಡು ಅವರಲ್ಲಿ ಪ್ರವೇಶತೆ ಅನ್ನೋದು ಮಾಡಬಹುದು.
1: ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇರ್ತದೆ ನಿಮ್ಮ ಸಂಸ್ಥೆ?
0: ನಮ್ಮಲ್ಲಿ ಈಗ ಈ ಟೂಲ್ ರೂಮ್ ಮೆಷಿನಿಸ್ಟ್ ಮತ್ತೆ ಟೂಲ್ ಅಂಡ್ ಐ ಟೆಕ್ನಿಷಿಯನ್ ಎರಡರಲ್ಲೂ ಕೂಡ ಸುಮಾರು 40-50 ನಾವು ವಿದ್ಯಾರ್ಥಿಗಳನ್ನ ತಗೊಳ್ತೀವಿ ಮೇಡಮ್.
1: ಸಾಧ್ಯ ಇದ್ದಷ್ಟು ನಿಮ್ಮ ಸುತ್ತಮುತ್ತಲು ಇರುವಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆದ್ಯತೆ ಕೊಡ್ತೀವಿ.
0: ಹೌದು ಮೇಡಮ್, ಹೌದು ಮೇಡಮ್.
1: ಎಷ್ಟೋ ವಿದ್ಯಾರ್ಥಿಗಳಿಗೆ ಖುದ್ದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಮಾಹಿತಿ ತಗೊಳ್ಳಿಕ್ಕೆ ಬರಲಿಕ್ಕೆ ಆಗ್ಲಿಕ್ಕಿಲ್ಲ, ಹಾಗಾಗಿ ಅವರ ಸಹಾಯಕ ಅಂತ ಸಹಾಯವಾಣಿ ಮತ್ತು ದೂರವಾಣಿ ಸಂಖ್ಯೆಗಳಿದ್ರ ಹೇಳ್ತೀರಿ?
0: ಕೊಡ್ತೀನಿ ಮೇಡಮ್. ಮೊದಲನೇದಾಗಿ 3 ದೂರವಾಣಿ ಸಂಖ್ಯೆನೂ ನಿಮ್ಗೆ ಕೊಡ್ತೀನಿ, ಅದನ್ನು ಎಲ್ಲರೂ ದಯವಿಟ್ಟು ಗಮನದಲ್ಲಿ ಕೇಳ್ಕೊಳ್ಳಿ ಹಾಗೂ ಒಂದು ಕಡೆ ಬರ್ಕೊಳ್ಳಿ. 741-0-33-510 ಹಾಗೂ 9-8-457-97-583 ಕಡೆಯದಾಗಿ ಮತ್ತೊಂದು 7-7-6-0-3-2-3-8-3-8.
1: ಈ ದೂರವಾಣಿ ಸಂಖ್ಯೆಗಳನ್ನು ನಾನೊಮ್ಮೆ ಹೇಳಿಬಿಡ್ತೀನಿ, ಮಕ್ಕಳಿಗೆ ಗಮನಿಸ್ರಿ. 7411033510 ಒಂದು, ಎರಡನೇದು 9845797583, ಇನ್ನೊಂದು 7760323838. ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು.
0: ಸಹಾಯವಾಣಿ 1-55-2-6-7.
1: ಈ ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿದ್ರೆ ಅವರಿಗೆ ಮಾಹಿತಿ ಸಿಗ್ತದಲ್ಲ ಸರ್?
0: ಸಂಪರ್ಕಿಸಬೇಕಾಗಿ ಕೋರ್ಕಂತೀನಿ.
1: ಈಗ ಸರ್, ಮಕ್ಕಳಿಗೆ ಏನ್ ಚಿಂತೆ ಇರ್ತದೆ ಅಂತಂದ್ರ, ನಾ ಕಲಿತೀನಿ, ಒಂದ್ ವೇಳೆ ಅನುತ್ತೀರ್ಣ ಆಗಿರ್ಲಿ ಉತ್ತೀರ್ಣ ಆಗಿರ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೀನಿ, ಆದ್ರೆ ತಕ್ಷಣ ನನಗ ನೌಕರಿ ಬೇಕು, ಹಂಗಿದ್ದಾಗ ಆ ಅವಕಾಶ ಏನಾರೆ ಅದೇನೋ ಅಂದ್ರೆ ಕ್ಯಾಂಪಸ್ ಇಂಟರ್ವ್ಯೂ ಏನಾರು ನಡೀತಾವೇನು ಅಂತ?
0: ಹಾ, ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ನಡೀತವೆ. ಈಗ ಇಲ್ಲಿಯವರೆಗೆ ವಿಪ್ರೋ ಕಾವಾಸಕಿ, ನೆಕ್ಸ್ಟ್ ಇಯರ್ ಕಂಪನಿ, ಸಿನ್ಸೆರಾ ಕಂಪನಿ, ಪ್ರೊಮ್ಯಾಕ್ಸ್ ಕಂಪನಿ ಮತ್ತು ಕೃಷ್ಣ ಇಂಜಿನಿಯರಿಂಗ್ ಅಂತ ಬೆಂಗಳೂರಲ್ಲಿ ನಾವು ಏನು ನೋಡುವಂತ ಕೆಲವು ಪ್ರತಿಷ್ಠೆ ಕಂಪನಿಗಳಲ್ಲಿ ಅವರೇ ಬಂದು ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಅನ್ನೋಂಥದ್ದು ಮಾಡಿ ಕರ್ಕೊಂಡು ಹೋಗುವಂಥದ್ದು ಇದೆ. ಹಾಗೂ ಇನ್ನೊಂದು ನಾವು ಇಲ್ಲಿ ತಿಳ್ಕೊಬೇಕಂಥದ್ದು ಏನಂತಂದ್ರೆ, ಅವರಲ್ಲಿ ಕೆಲಸ ಕೊಡೋದು ಆಯ್ತು, ಪ್ಲಸ್ ಅಕಾಮಡೇಷನ್ ಅನ್ನೋಂಥದ್ದು ಕೊಡ್ತಾರೆ, ಪ್ಲಸ್ ನಿಮಗೆ ಪ್ರತಿ ತಿಂಗಳು ಅವರಿಗೆ ನಿಮಗೆ ಸ್ಟೈಫೆಂಡ್ ಅನ್ನೋವಂಥದ್ದು ಕೂಡ ಕೊಡ್ತಾರೆ, ಮತ್ತು ನಿಮಗೆ 1 ವರ್ಷ ಅನ್ನುವಂಥದ್ದು ಆದ ಮೇಲೆ ಅವರು ನಿಮ್ಮನ್ನ ಖಾಯಂ ನೌಕರರ ಸ್ಥಿರವಾಗಿ ಕೂಡ ಮಾಡ್ತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅನ್ನೋಂಥದ್ದು ಹುಡುಗರು ತಿಳ್ಕೋಬೇಕಾಗಿರೋಂಥದ್ದು ಇರುತ್ತೆ. ಒಂದು ಇದು ಅಲ್ಲದೆ ಕೆಲವು ಮಕ್ಕಳು 1 ವರ್ಷ ಅಥವಾ 2 ವರ್ಷ ಅನ್ನುವಂಥದ್ದು ಅವರು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋಂಥದ್ದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ತಗೊಂಡ ನಂತರ ಸ್ವಂತವಾಗಿ ದುಡಿಮೆ ಅನ್ನುವಂಥದ್ದು ಕೂಡ ನಾವು ಮಾಡಬಹುದು, ಹಾಗೂ ಸ್ವಂತವಾಗಿ ಬೇರೆಯವರಿಗೆ ಕೆಲಸ ಅಂತ ಕೂಡ ಇವರು ಕೊಡಿಸುವಂತದ್ದು ಇರುತ್ತೆ.
1: ಹೌದು, ಇಲ್ಲಿ ಎರಡು ಅವಕಾಶಗಳವ. ಒಂದು, ನಿಮ್ಮ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ಮೇಲೆ ಅವರು ನಿಮ್ಮ GTTC ಒಳಗೆ ಡಿಪ್ಲೊಮಾ ಮಾಡಬಹುದು.
0: ಹೌದು,
1: ಅದೊಂದು ಅವಕಾಶ ಅದ.
0: ಹೌದು,
1: ಇಲ್ಲ ನನಗೆ ಇಷ್ಟ ಸಾಕು ಶಿಕ್ಷಣ, ನಾ ಮುಂದುವರಿಬೇಕು ಅಂತಂದ್ರ ಒಂದು ಕಂಪನಿ ಒಳಗ ನೌಕರಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರ ಇದ್ದ ಜ್ಞಾನದಿಂದನೇ ಅವರು ಸ್ವಂತ ಉದ್ಯಮಿಯಾಗಿ ಕೂಡ ಕಾರ್ಯ ಮಾಡಬಹುದು.
0: ಮಾಡಬಹುದು, ಸ್ವಂತ ಉದ್ಯಮಿ ಕಾರ್ಯ ಮಾಡಬಹುದು. ಅದರಲ್ಲಿ ಸಾಕಷ್ಟು ಇರುತ್ತೆ. ಸಣ್ಣ ಪುಟ್ಟ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿರುವಂತದ್ದು ನಾವು ಪ್ಲಾಸ್ಟಿಕ್ ಅನ್ನೋದನ್ನ ಬಳಸಬಾರದು ಅನ್ನೋಂಥದ್ದು, ಇದಕ್ಕೋಸ್ಕರ ಪ್ಲಾಸ್ಟಿಕ್ ತಟ್ಟೆಗಳನ್ನೋ ಅಂತದ್ದು ಬಿಟ್ಟು ಈ

0: ಅಡಿಕೆ ಎಲೆ ಏನು
1: ಹೌದು
0: ನಾವು ಅದನ್ನ ಕಸ ಅನ್ನುವಂಥದ್ದನ್ನ ಮೊದಲು ಬಿಸಾಕ್ತಾ ಇದ್ವಿ, ಇವತ್ತಿನ ದಿವಸ ನಾವು ಏನು ಅಡಿಕೆ ತಟ್ಟೆ ಅನ್ನುವಂಥ ನೋಡ್ತೀವಿ. ಇದಕ್ಕೆ ಜಾಸ್ತಿ ಯಾವುದು ಉದಾಹರಣೆ ಕೊಡುವಂಥದ್ದು ಇಲ್ವೇ ಇಲ್ಲ. ಈ ಅಡಿಕೆ ತಟ್ಟೆ ಮಾಡುವಂಥವರೇ ಯಾರಪ್ಪ ಅಂತಂದರೆ, ಈ ಒಂದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಯಾರು ಮುಗಿಸಿದ್ದಾರೆ ತರಬೇತಿ, ಇವರೇ ಅದನ್ನು ಸ್ವಂತವಾಗಿ ಮಾಡುವಂಥ ನಮ್ಮಲ್ಲೇ ಸಾಕಷ್ಟು ಕೆಲವು ಹುಡುಗರು ಅದನ್ನು ಆಲ್ರೆಡಿ ಕಲಿತು ಸ್ವಂತ ಉದ್ಯೋಗವನ್ನು ಮಾಡ್ತಾನು ಬರ್ತಾ ಇದ್ದಾರೆ.
1: ತಾವು ಕಂಡೀರಿ ಆಗ್ಲೇ ಸ್ವಂತ ಉದ್ಯಮವನ್ನು ಮಾಡುವಂತಹ ವಿದ್ಯಾರ್ಥಿಗಳನ್ನ
0: ನೋಡಿದೀವಿ ಮೇಡಮ್.
1: ಉದಾಹರಣೆಗಳು ಅವ ಅಂತ
0: ಅವ ಉದಾಹರಣೆಗಳವ.
1: ಬಹಳ ಒಳ್ಳೇದು ಸರ್. ನಮ್ಮ ಮಕ್ಕಳು ಇದನ್ನ ಗಮನಿಸಬೇಕು, ಯಾಕಂತಂದ್ರೆ ಕೆಲವೊಮ್ಮೆ ಶಕ್ತಿ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ ಅನ್ಕೊಂಡು ಅವ್ರ ಮನೆಯೊಳಗೆ ಕುತ್ಕೊಂಡು ಕಾಲಹರಣ ಮಾಡೋದಕ್ಕಿಂತ ಸಾಕಷ್ಟು ಕೋರ್ಸ್ಗಳವ. ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು, ನಂತರ ಬೇಕು ಅಂತಂದ್ರೆ ನಾ ಇನ್ನೂ ಕಲಿತೀನಿ ಅಂತಂದ್ರೆ GTTC ಒಳಗೆ ಡಿಪ್ಲೊಮಾ ಮಾಡಬಹುದು. ಹೀಗಾಗಿ ಅಲ್ಲೇ ಬರುವಂತಹ ಕಂಪನಿಗಳೊಳಗೆ ಇಂಟರ್ವ್ಯೂ ಕೊಟ್ಟು ನೌಕರಿ ಮಾಡಬಹುದು. ಇಲ್ಲ, ಇದು ಯಾವುದೂ ಬೇಡ, ನಾ ಇದ್ದೂರೊಳಗೆ ಒಂದು ಸಣ್ಣದು ಸ್ವಂತ ಉದ್ಯಮವನ್ನು ಹಾಕಿ ನಾನು ಉದ್ಯಮಿಯಾಗಿ ಇನ್ನಷ್ಟು ಜನರಿಗೆ ನೌಕರಿ ಕೊಡುವಂತಹ ಒಂದು ಅವಕಾಶ ಕೂಡ ಅದ ಅನ್ನುವಂಥದ್ದು ಬಹಳ ಖುಷಿ ವಿಚಾರ ಇದು. ಇಷ್ಟೊತ್ತು ನಿಮ್ಮ GTTC ಹಾನಗಲ್ ಒಳಗಿರುವಂತಹ ಪ್ರವೇಶ ಪ್ರಕ್ರಿಯೆ, ಪ್ರವೇಶ ಅವಕಾಶ ಎಲ್ಲದರ ಬಗ್ಗೆ ಗೋಪಾಲ್ ಬಮ್ಮಿಗಟ್ಟಿ ಅವರೇ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ. ಎಲ್ಲರ ಪರವಾಗಿ ಬಮ್ಮಿಗಟ್ಟಿ ಅವರೇ ನಿಮಗೆ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು ಮೇಡಮ್, ನಮಸ್ತೆ.
2: ಹಾನಗಲ್ GTTCಯಲ್ಲಿ ಲಭ್ಯವಿರುವ ಕೋರ್ಸ್ಗಳು ಈ ಬಗ್ಗೆ ಹಾನಗಲ್ GTTCಯ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬಮ್ಮಿಗಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೇ.

0: ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ. ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
1: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಷ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಸ್ವರಾಂಜಲಿ ಮಾಲಿಕೆಯ ಮತ್ತೊಂದು ಕುತೂಹಲದ ಹೆಜ್ಜೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಇಷ್ಟು ದಿನ ಸ್ವರಾಂಜಲಿ ಮಾಲಿಕೆಯೊಳಗ ದಿಗ್ಗಜ ಗಾಯಕರ ಮೇರು ಶಿಖರದಂತಹ ಸಾಧನೆಯ ಜೀವನದ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ. ಇವತ್ತಿನಿಂದ ವಾದನದ ದಿಗ್ಗಜರು, ಹೌದು ಶ್ರೋತೃಗಳೇ, ಸಂವಾದಿನಿಯ ಸಂತ ಎನಿಸಿಕೊಂಡ ಪಂಡಿತ್ ರಾಮ್ಭಾವು ವಿಜಾಪುರೆ ಅವರ ಸಂಗೀತ ಯಾನದತ್ತ ಸ್ವರಾಂಜಲಿಯ ಗಮನ. ಬರಿ ಹಂಗಾರ ಸಂವಾದಿನಿಯ ಸಂಘದೊಳಗ ಸರಿಗಮಗಳನ್ನು ಅರಗಿಸಿಕೊಂಡ ದೊಡ್ಡ ಸಂಗೀತಗಾರನ ಜೀವನದತ್ತ ಗಮನ ಹರಿಸೋಣ. ಸಂವಾದಿನಿ ಸಂತನ ಸುಸ್ವರ ಸಿಂಚನ. ನೆಲದ ಗುಣ, ಪರಮಾತ್ಮನ ಅಪಾರ ಪ್ರೀತಿ ಮತ್ತ ವ್ಯಕ್ತಿಯ ಪೂರ್ವ ಪುಣ್ಯದ ಫಲ ಅನ್ನೋ ಹಂಗ ಇಂಥ ಅಪರೂಪದ ವ್ಯಕ್ತಿಗಳು ಭೂಮಿ ಮೇಲೆ ಜನ್ಮ ತಾಳ್ತಾರ. ಅವರು ತಮಗ ಆಸಕ್ತಿ ಇರೋ ಕ್ಷೇತ್ರವನ್ನ ತಮಗ ಅರಿವಿಲ್ಲದಂಗನ ಶ್ರೀಮಂತಗೊಳಿಸ್ತಾರ. ಅಂತಹ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ನಡುವಣ ಬಾಳಿದವರು ಅಂದ್ರ ಅದ ನಮ್ಮ ಪುಣ್ಯ ಅಂತನ್ಬೇಕು. ಅಂತಹ ಅಪರೂಪದ ವ್ಯಕ್ತಿಯೇ ನಮ್ಮ ಈ ಸಲದ ಕಾರ್ಯಕ್ರಮ ಸರಣಿಯ ನಾಯಕ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರು. ಹಾರ್ಮೋನಿಯಂ ಅಂದ ತಕ್ಷಣ ನಮಗ ಕಂಪನಿ ನಾಟಕಗಳ ಕಾಲ ನೆನಪಾಗ್ತದೆ.

केरकर, पंडित एकनाथ ठाकुर दास, पंडित ज्ञान प्रकाश घोष, पंडित अप्पाराव जळगावकर, पंडित मनोहर चिमोटे, पंडित तुलसीदास बोरकर, पंडित पुट्टराज गवायिगळु, पंडित वसंत कनकापुर, पंडित आर्वी शेषाद्रि गवायिगळु, पंडित गोविंदराव पटवर्धन, पंडित पुरुषोत्तमराव वालावलकर, विद्वान अरुणाचलप्पा, विद्वान भीमराव, विद्वान पल्लडम वेंकटरमणराव, विद्वान सि रामदास, ಇವರೆಲ್ಲರ ಹೆಸರುಗಳು ಮುಂಚೂಣಿಯೊಳಗ ಕಾಣಿಸ್ತವ. ಈ ಎಲ್ಲಾ ಪ್ರಚಂಡರ ಸಾಲಿನೊಳಗ ಕಾಣಿಸಿಕೊಳ್ಳೋ ಹೆಸರು ಹಾರ್ಮೋನಿಯಂ ಸಂತ ಅಂತನ ಖ್ಯಾತರಾದ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರದು. ಇವರೆಲ್ಲ ಹಾರ್ಮೋನಿಯಂ ವಾದ್ಯವನ್ನ ಉನ್ನತ ಮಟ್ಟಕ್ಕೆ ಏರಿಸುವುದರ ಜೊತೆಗೆ ಹಿಂದೂಸ್ತಾನಿ ಸಂಗೀತದೊಳಗ ಅದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಅದರ ಬೆಳವಣಿಗೆಗೆ ಕಾರಣರಾದವರು. ಹಾರ್ಮೋನಿಯಂ ವಾದಕರಾಗಿ, ಸಂಗೀತ ಶಿಕ್ಷಕರಾಗಿ, ಸಂಗೀತ ವಿದ್ವಾಂಸರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಹಾರ್ಮೋನಿಯಂ ವಾದ್ಯದ ಉನ್ನತೀಕರಣಕ್ಕೆ ಶ್ರಮಿಸಿದವರಾಗಿ ರಾಮ್ಭಾವು ಬಿಜಾಪುರೆ ಅವರು ಅತ್ಯಂತ ಗೌರವಾರ್ಥರು ಅಂತ ಅನಿಸ್ಕೊಳ್ತಾರೆ. ರಾಗ್ ತಿಲಕ್ ಕಾಮೋದ್.

ಸಂಗೀತ ಕ್ಷೇತ್ರದೊಳಗ ಹಾರ್ಮೋನಿಯಂ ವಾದಕರಲ್ಲಿ ಹಿರಿಯ ಅಜ್ಜನಂಗಿದ್ದ ವಿಜಾಪುರ್ ಮಾಸ್ತರರ ಜೀವನ ಚರಿತ್ರೆ ಇವತ್ತಿಗೂ ಪ್ರಸ್ತುತ ಅನಿಸ್ತದ. ಅವರ ಪ್ರತಿಭೆ ಸಾಧನೆಗಳು, ಸಂತನಹಂಗ ಭಾರತೀಯ ಸಂಗೀತಕ್ಕ ಅವರು ನೀಡಿದ ಕೊಡುಗೆಗಳು, ಇವೆಲ್ಲ ಇವತ್ತಿನ ಯುವ ಪೀಳಿಗೆಗೆ ಅರಿವಾಗಬೇಕಾದ ಅವಶ್ಯಕತೆಯದ. ಇವರ ಬಗ್ಗೆ ಪ್ರಖ್ಯಾತ ಲೇಖಕ ಹಾಗೂ ಕಲಾವಿದ ಚಂದ್ರಕಾಂತ ಕುಸ್ನೂರ್ ಹಿಂಗ ಬರೀತಾರ: ಸಮುದ್ರದ ಆಳ, ಆಕಾಶದ ವಿಸ್ತಾರ, ಶರತ್ ಪೌರ್ಣಿಮೆಯ ಉತ್ತರ ರಾತ್ರಿಯ ಸ್ನಿಗ್ಧ ಮೌನ, ಕ್ಷಿತಿಜವನ್ನೇ ಪರೀಕ್ಷಿಸೋ ಅದಮ್ಯ ತವಕ, ಸಪ್ತ ಸ್ವರಗಳೊಳಗ ತುಂಬಿಕೊಂಡ ಜೀವನೋತ್ಸಾಹ, ಇವೆಲ್ಲ ಯಾವುದೇ ಒಬ್ಬ ವ್ಯಕ್ತಿಯೊಳಗ ಮಡುಗಟ್ಟಿ ನಿಂತಾವ ಅಂದ್ರ ಅವರೇ ಪಂಡಿತ್ ರಾಮ್ಭಾವು ಬಿಜಾಪುರಿ. ಚಂದ್ರಕಾಂತ್ ಕುಸ್ನೂರ್ ಅವರ ಈ ಮಾತುಗಳು ಎಷ್ಟು ಅರ್ಥಪೂರ್ಣ ಆಗ್ಯಾವಲ್ಲ. ಅವ್ರು ಬರೀತಾರ: ಇಪ್ಪತ್ತು ಮತ್ತು ಸದ್ಯದ 21ನೇ ಶತಮಾನದಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ. ಕ್ಷಣ ಮನುಷ್ಯನ ಜ್ಞಾನಕ್ಕೆ ನಿಲುಕಲಾರದಂತಹ ಯಾವ ವಿಷಯವೂ ಇಲ್ಲ ಅನ್ನುವಂತೆ ಭಾಸವಾಗುತ್ತದೆ. ಆದರೆ ಒಂದು ಮಾತು ನಿಜ, ಅದೇನೆಂದರೆ ಮಾನಸಿಕ ಶಾಂತಿ, ಬದುಕಿನ ನೆಮ್ಮದಿ ಇಲ್ಲದಂತಾಗಿದೆ. ಅಶಾಂತ ಹಾಗೂ ಗೊಂದಲದ ವಾತಾವರಣದಲ್ಲಿ ನಾವು ಬದುಕಿದ್ದೇವೆ.

ಅರ್ಥಹೀನ ಬದುಕಿನ ಕ್ಷಣಗಳನ್ನ ಎಣಿಸುತ್ತಾ ಕುಳಿತಿದ್ದೇವೆ. ಇದಕ್ಕೆ ಕಾರಣ ಕಲೆಯನ್ನು ನಮ್ಮ ಜೀವನದಿಂದ ದೂರ ಇಟ್ಟದ್ದಾಗಿದೆ. ಜೀವನವನ್ನು ಸಾರ್ಥಕಗೊಳಿಸುವ ಜವಾಬ್ದಾರಿ, ಬದುಕಿನ ಕ್ಷಣಗಳನ್ನು ಉತ್ಸವದಂತೆ ಆಚರಿಸುವ ಜವಾಬ್ದಾರಿ ಆಯಾ ವ್ಯಕ್ತಿಯದ್ದೇ ಆಗಿರುತ್ತದೆ. ರಾಮ್ಬಾವು ವಿಜಾಪುರೆ ಇಂತಹ ಗೊಂದಲದ ಬದುಕಿನ ನಡುವೆ ಕಮಲದಂತೆ ಬದುಕಿದ್ದು ತಮ್ಮ ಆರೋಗ್ಯವನ್ನು ಕೊನೆಯವರೆಗೂ ಕಾಯ್ದುಕೊಂಡಿದ್ದು ಸಕಾರಾತ್ಮಕ ಜೀವನವನ್ನು ಬದುಕಿ ಇತರರಿಗೆ ಹೇಗೆ ಬದುಕಬೇಕು ಎಂಬುದಕ್ಕೆ ಉದಾಹರಣೆಯಾದವರು.

ಎಂಥ ಸಂದಿಗ್ಧ ಪರಿಸ್ಥಿತಿನೇ ಇರಲಿ, ಮನಸ್ಸಿನ ಶಾಂತಿ ನಿಶ್ಚಲತೆಗಳನ್ನ ಕಳ್ಕೊಳ್ಳಾರ್ದೆ ನಿರ್ವಿಕಾರ ಭಾವದಿಂದ ನಿರಂಜನ ಪರಿಸ್ಥಿತಿಯೊಳಗ ಉಳಿದವರು ಅವರು. ಅವರನ್ನ ಇಂತಹ ಪುಣ್ಯಾತ್ಮರ ಸಾಲಿನೊಳಗ ಇಟ್ಟು ನೋಡೋದೇ ಒಂದು ಆನಂದ. ಹುಟ್ಟಿದಾರಭ್ಯದಿಂದ ಸಂಗೀತದ ಜೊತೆಗೆ ಅನನ್ಯವಾದ ನಂಟನ್ನ ಬೆಸೆದುಕೊಂಡು ಬದುಕಿದ ವಿಜಾಪುರಿ ಅವರು ಸಂಗೀತ ಲೋಕದ ಸಂತ ಅಂತನ ಗುರುತಿಸಿಕೊಂಡವರು.

0: ಉತ್ತರ ಕರ್ನಾಟಕದ ಮಲೆನಾಡಿನ ಸೆರಗಿನ ಸೃಷ್ಟಿ ಸೌಂದರ್ಯ, ಇಲ್ಲಿಯ ಬಿಸಿಲುಗಾಳಿ, ಹಸಿರು ತಂಪು, ಮರಾಠಿ ಮತ್ತು ಕನ್ನಡ ಭಾಷೆಗಳ ಮಿಶ್ರಣ ಆಗಿರೋ ಮಾತಿನ ಧಾಟಿ, ಇವೆಲ್ಲವುಗಳ ಸೊಬಗನ್ನ ಸವಿತಾನೆ ಬೆಳೆದವರು ಅವರು.
1: ನಾ ಸಣ್ಣವಿದ್ದಾಗ ಶಾಲೆಗೆ ಹೋಗುವಾಗ ಸಂಗೀತ ಕೇಳ್ತಿತ್ತು. ಆ ಬೆಳಗಾವಾಗ ದೊಡ್ಡ ದೊಡ್ಡ ಕಲಾವಿದರು ಇದ್ರವಾಗ, ಮುಂಜಾನೆ ಸಂಜೀಕ ಅವರು ರಿಯಾಜ್ ಮಾಡ್ತಿದ್ರು. ನಾ ಶಾಲೆಯಿಂದ ಮನೆಗೆ ಹೊಂಟಾಗ ಅಲ್ಲಲ್ಲಿ ಸಂಗೀತದ ಸರಿಗಮ ಕೇಳುವುದು, ನಾನು ಕೇಳ್ಕೊಂತ ಅಲ್ಲೇ ನಿಂತ ಬಿಡವ. ಆಗ ಬೆಳಗಾವಾಗ ಸಂಗೀತದ ಹೊಗೆ ಹಾಯ್ತಿತ್ತು ಅಂತಾನೆ ಹೇಳ್ಬೋದು.
0: ಇದು ರಾಮ್ಬಾವು ವಿಜಾಪುರೆಯವರು ಅವಾಗವಾಗ ಹೇಳ್ತಾ ಇದ್ದ ಮಾತು. ಆ ಮಾತನ್ನ ಹೇಳುವಾಗ ಅವರ ಕಣ್ಣೊಳಗ ಹೊಳಪಿರ್ತಿತ್ತು, ಮಧುರ ನೆನಪುಗಳ ಸೆಳಕಿರ್ತಿತ್ತು. ತಾವು ಬೆಳಗಾವಿಗೆ ಬಂದಾಗಿನ ಬಾಲ್ಯವನ್ನ ನೆನಪಿಸಿಕೊಂಡು

0: ಕೊಂಡು ಮುದಗೊಳ್ಳುವಂತಹ ವನಪು ಇರ್ತಿತ್ತು. ಇದು 100 ವರ್ಷಗಳ ಹಿಂದಿನ ಮಾತು. ಅವಾಗ ಬೆಳಗಾವಿಯೊಳಗ ಸಂಗೀತ ದಿಗ್ಗಜರ ದಂಡೇ ಅಲ್ಲೇ ನೆಲೆಸಿತ್ತು. ಹಂಗಾದ್ರ ಯಾರ್ಯಾರು ಆ ಸಂಗೀತಗಾರರು ಕೇಳೋ ಕುತೂಹಲ ಅಲ್ಲ, ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
2: ಧ್ವನಿ ಸದಾಶಿವ ಎಕ್ಕುಂಡಿ ಮಠ್,
1: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
4: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
5: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
4: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
5: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
4: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
5: ಸುರಕ್ಷಿತ ಬಾಲ್ಯ,
4: ಉಜ್ವಲ ಭವಿಷ್ಯ.
5: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಪುಷ್ಪಹಾರ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆರಾಧನಾ ಚಿತ್ರದ ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಯುಗಳ ಸ್ವರಗಳಲ್ಲಿ.

ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಸ್ವರ ಸೌರಭ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ

0: ಆಕಾಶವಾಣಿ ಧಾರವಾಡ.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಧಾರವಾಡ. ಡಿನ್ನರ್ ಟೈಮ್.
3: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
0: ಊಟದೊಂದಿಗೆ ಬದುಕಿನ ಮಾತು.
4: ಹೋರೆಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
5: ಅಯ್ಯ, ನಾನು ಬಾಳ್ಕದ ಮೆಣಸಿಕಾಯಿ ತಂದೀನಿ, ಮರ್ತಿಗಿರ್ತೀರ್ ನೋಡು.
4: ಇದೆಲ್ಲ ನನಗೆ ಸಾಟಿ.
6: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡ, ಇಲ್ ನೋಡಿಲ್ಲೇ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ. ಬರ್ರಿ ಬರ್ರಿ, ಊಟ ಮಾಡೋಣ.
7: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗೈತ್ ನೋಡ.
0: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
8: ಏನ್ ರಾಖಿ, ಇಲ್ಲಿ ಗಿಡ ಹಚ್ಚಕ್ ಶುರು ಮಾಡ್ಬಿಟ್ಟಾಳಲ್ಲ.
9: ಮತ್ತೇನ್ ಕುಮಾರಣ್ಣ, ನಿನಗ ಮಾಲಕ್ಕಗ ನಾ ಮುಂಜಾಲಿಂತ ಕಾಯ್ಲಿಕತ್ತೇನಿ, ನೀವ್ ಈಗ ಬರ್ತೀರಿ, ಗಿಡನರ ತಗೊಂಡ್ಬಂದಿರೇನ?
8: ನಾವು ಏನ್ ಮಾಡಕತ್ತೀವಿ ಈಗ, ಈ ನಮ್ಮ ಪರಿಸರ ಸಂರಕ್ಷಣೆಗಾಗಿ ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೋಬೇಕಾದ್ರ ಪಂಚವಟಿ ಅಂತಂದ ಹೇಳಿ 5 ಗಿಡಗಳನ್ನ ಎಲ್ಲಾ ಕಡೆ ಹಚ್ಚಾತಾರ ನೋಡ. ಈ ಪಂಚವಟಿಗಳನ್ನ ನಾವು ಯಾಕೆ ಸ್ಥಾಪನೆ ಮಾಡ್ಬೇಕು, ಪಂಚವಟಿಗಳನ್ನ ಹಚ್ಚೋದ್ರಿಂದ ಏನಾಕತಿ ಅನ್ನೋದು ನಮ್ಮ ರೈತರಿಗೂ ಗೊತ್ತಾಗಬೇಕು. ಈ ಪಂಚವಟಿ ಸಸ್ಯಗಳಂದ್ರ ಇದ್ರಾಗ ಮುಖ್ಯವಾಗಿ ಒಂದು ಅತ್ತಿ ಮರ, ಅರಳೆ, ಮತ್ತ ಬೇವು, ಬನ್ನಿ, ಪತ್ರಿ ಗಿಡ, ಈ 5 ಸಸಿನ ನಾವು ನೆಟ್ಟಲ್ಲಿ ಇವು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಒಳ್ಳೆಯದು, ಮತ್ತ ಪರಿಸರಕ್ಕೂ ಒಳ್ಳೆಯದು, ಇದು ಪೊಲ್ಯೂಷನ್ ಆಗ್ಲಾರ್ದಂಗ ಇವು ನೋಡ್ಕೊಳ್ತಾವ.
9: ಅತ್ತಿ ಮರ ಅಂದೇನು ಕುಮಾರಣ್ಣ, ಅದು ಕೆಂಪ್ ಕೆಂಪ್ ಹಣ್ಣು ಬಿಡ್ತೈತ.
10: ಅತ್ತಿ ಮರ ಅಂದ್ರ ಈ ಮರಗಳು ಇಡೀ ದಿನ ಆಮ್ಲಜನಕ ಕೊಡ್ತಾವಂತ ಅರಳಿ ಮರದ ಬಗ್ಗೆ ಹೇಳ್ತಾರ. ಈಗ ಪೂಜೆ ಪುನಸ್ಕಾರ ಮಾಡಬೇಕಾರ ಅರಳಿ ಮರಗಳನ್ನ ಸುತ್ತ ಹಾಕ್ರಿ ಅಂತ ಹೇಳ್ತಾರ. ಈ ಮರ ಸುತ್ತೋದ್ರಿಂದ ಮೊದ್ಲೇ ನೋಡುವ ರಾಖಿ, ಕ್ಯಾಲರಿಗಳು ಬರ್ನ್ ಆಗ್ತಾವ, ತೂಕ ಕಡಿಮೆ ಆಗ್ತದ, ಆಮೇಲೆ ಆಮ್ಲಜನಕ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಶ್ವಾಸಕೋಶ ಶುದ್ಧಗೊಳ್ತಾವ, ಆರೋಗ್ಯ ಸುಧಾರಿಸ್ತದ, ರಕ್ತ ಪರಿಚಲನೆ ಚಲೋ ಆಗ್ತದ. ನಮ್ ಪರಿಸರ ಚಂದ ಇರಬೇಕು, ನಮ್ಮ ಆರೋಗ್ಯ ಚಲೋ ಇರಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಮರ ಹಚ್ಚಬೇಕು, ಮರಗಳನ್ನ ಕಡಿಯುವುದು ಕಡಿಮೆ ಆಗ್ಬೇಕು.
9: ಕುಮಾರಣ್ಣ, ಪಂಚವಟಿ ಅಂದಿ, ಇನ್ನೊಂದ್ಸಲ ಹೇಳು ಯಾವ್ಯಾವ ಗಿಡ ಹಚ್ಚಬೇಕಾದ್ರ ಸಂಬಂಧ?
8: ಅದು ನೋಡು, ಅತ್ತಿ ಮರ, ಆನಂತರ ಅರಳೆ, ಇನ್ನೊಂದು ಬೇವು, ಇನ್ನೊಂದು ಬನ್ನಿ, ಇನ್ನೊಂದು ಪತ್ರಿ ಗಿಡ. ಇವು ಏನದವಲ್ಲ, ಇವು ನಮ್ಮ ಪರಿಸರವನ್ನ ಹೆಚ್ಚು ಶುದ್ಧವಾಗಿಡ್ಲಿಕ್ಕೆ ಕಾರಣಭೂತವಾಗಿ. ಮತ್ತೆ ಇದರದು ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಇವು ಆಮ್ಲಜನಕವನ್ನ ಪೂರೈಸುವಂತ ಸಸಿಗಳಾಗಿವೆ. ಅವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸ್ತವು, ಅಷ್ಟ ಅಲ್ದನ ಮತ್ತೆ ಮನೆಗೆ ಸಮೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿಯನ್ನ ತೊಲಗಿಸ್ತವೆ. ಮನೆಗೆ ಸಮೃದ್ಧಿ ಕೊಡ್ತದೆ ಮತ್ತೆ ನಕಾರಾತ್ಮಕ ಶಕ್ತಿಯನ್ನ ಹೊಡೆದು ಓಡಿಸ್ತವೆ. ಅಷ್ಟಲ್ದನ ಇದು ಪರಿಸರ ಸಂರಕ್ಷಣೆ ಮತ್ತು ಶುದ್ಧ ಗಾಳಿಯನ್ನ ನೀಡುವಲ್ಲಿ ಇವು ಗಿಡಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆನಂತರ ನಮಗ ಈ ಮನಸ್ಸು ಶಾಂತಿ ಬೇಕಾದಾಗ, ಈ ಧ್ಯಾನಕ್ಕೆ ಏನಾರು ಕುಂದಿರಬೇಕಾದ್ರೆ ಈ ಗಿಡದ ಬುಡಕ್ಕೆ ಕುಂತ್ರೆ ಒಂಥರ ನೆಮ್ಮದಿ ಸಿಗ್ತದೆ, ಯಾಕಂದ್ರೆ ಇಲ್ಲಿ ಆಮ್ಲಜನಕ ಶುದ್ಧವಾಗಿರ್ತದೆ, ನಮ್ಮ ಆರೋಗ್ಯ ಸುಧಾರಿಸ್ತದೆ.
10: ಮತ್ತೆ ರಾಖಿ ನೋಡುವ, ಎಲ್ಲರಿಗೂ ಈ ನಮ್ಮ ಕುಮಾರನ್ ಹಂಗ ಬಹಳ ಮನೆಯ ಹತ್ರ ಮರ ಬೆಳೆಸುವಷ್ಟು ಜಾಗ ಇಲ್ಲದೆ ಇರಬಹುದು, ಆದ್ರೆ ಕಿಚನ್ ಗಾರ್ಡನ್ ಮಾಡ್ಕೋಬಹುದಲ್ಲ. ಈಗ ಮನೆಗೆ ತರಕಾರಿ ಏನ್ ಇಡೀ ದಿವಸ ಬೇಕಾಗ್ತದ, ಅದ್ರೊಳಗ ಸ್ವಲ್ಪ ಪ್ಯಾಟಿನ್ ತಂದ್ರು ಒಂದ್ ಸ್ವಲ್ಪ ಆದ್ರೂ ಬೆಳಿಬಹುದು. ಆಮೇಲೆ ನಾವ ಕೈಯಿಂದ ಬೆಳೆದೀವಿ ಅನ್ನೋ ಒಂದ್ ಖುಷಿ ಇರ್ತದ. ಅದ್ರ ಜೊತೆಗೆ ನಾವ್ ಅದಕ್ಕ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಾ ಇದ್ದಾಗ ಅದು ಆರ್ಗ್ಯಾನಿಕ್ ಆಗಿ ಈ ಕೊಟ್ಟಿಗೆ ಗೊಬ್ಬರ ಆತರ ನಾವೇನ್ ಮನೆಯೊಳಗ್ ಕಿಚನ್ ವೇಸ್ಟ್ ಬಳಸ್ಕೊಂಡು ಅದರಿಂದ ಒಂದು ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ನಮ್ಮ ಪರಿಸರನೂ ನೈರ್ಮಲ್ಯದಿಂದ ಕೂಡಿರ್ತದ. ಏನಂತಿ, ನಿನ್ ಕಿಚನ್ ಗಾರ್ಡನ್ ಅನ್ಕಿ ಬಹಳ ಚಂದ ಅದ.
8: ಅಲ್ಲ ರಾಕಿ, ಇನ್ನೊಂದದ ನಾ ಏನ್ ಹೇಳ್ತಾನೆ ಅಂದ್ರೆ, ಈ ಪಂಚವಟಿ ಏನ್ ಸಸಿಗಳದವಲ್ಲ, ಈಗ ನಮ್ಮ ಏನು ಯುವಕರದಾರ ಹೊಸದಾಗಿ ಏನು ಕೃಷಿ ಮಾಡ್ಬೇಕಂತ

0: ಮಾಡ್ತಾರ. ಇವರು ತಮ್ಮ ತಮ್ಮ ಹೊಲದೊಳಗ ಈ ಐದು ಗಿಡನು ಸಾಧ್ಯವಾದಲ್ಲಿ ಹಚ್ಕೋತ ಹೋದ್ರೆ ಒಳ್ಳೇದ್ ನೋಡ.
1: ಆಮೇಲೆ ಕುಮಾರಣ್ಣ, ನೀ ಏನೇ ಐದು ಗಿಡ ಹೇಳಿದಲ್ಲಿ ಈಗ ಇವಕ್ ಯಾವ್ದಕ್ಕೂ ಮೇಂಟೆನೆನ್ಸ್ ಬೇಕಾಗಿಲ್ಲ, ಅಂದ್ರ ಅತಿ ಕಾಳಜಿ ಅವಶ್ಯಕತೆ ಇಲ್ಲ ಇವಕ್.
0: ಹೌದು,
1: ಒಂದ್ ಸಲ ಇವು ಹಚ್ಚಿ ಬೆಳೆಯೋವರೆಗೂ ನೀ ಒಂದ್ ಸ್ವಲ್ಪ ಕಾಳಜಿ ಕೊಟ್ಟೆ ಅಂದ್ರೆ ಸಾಕ್, ಈ ಮರಗಳು ಏನ್ ಪರಿಸರದಿಂದ ಸಿಗುವಂತಹ ಮಳೆ ಮತ್ತ ಬಿಸಿಲಿಂದನ ತಮ್ಮಂತಾವೇ ವೃದ್ಧಿಸ್ಕೊಳ್ತಾವ. ಇವಕ್ಕ ಜಾಸ್ತಿ ನೀ ಕಾಳಜಿ ಮಾಡಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕನ್ನೋ ಅವಶ್ಯಕತೆನೆ ಇಲ್ಲ. ಆಮೇಲೆ ಇನ್ನೊಂದು ಬಿಲ್ವ ಪತ್ರೆ ಎಲೆ ಐತಲ್ಲ, ಅದನ್ನ ನೀವು ಮುಂಜಾನೆ ಎದ್ದು ಸೇವನೆನೂ ಮಾಡಬಹುದು. ಅದರಿಂದ ಬಿಪಿ ಶುಗರ್ ಕಂಟ್ರೋಲ್ ಆಗ್ತೈತ ಅಂತ ಅಂತಾರ.
2: ಮತ್ತ ರಾಕಿ, ನಿನ್ನ ಕಿಚನ್ ಗಾರ್ಡನ್ ನಾಗ ನಾ ನೋಡ್ತೀನಿ, ನೀನು ಟೊಮ್ಯಾಟೊ ನೀನ ಬೆಳ್ಕೋತಿ, ಬೆಂಡಿಕಾಯಿ ಬೆಳ್ಕೋತಿ, ಬದ್ನಿಕಾಯಿ ಬೆಳಿತಿ, ಪಾಲಕ್ ಬೆಳಿತಿ. ಏನ್ ಬಹಳ ದೊಡ್ಡ ಜಾಗ ಅಂತಿಲ್ಲ, ಅಷ್ಟು ಸಣ್ಣ ಜಾಗದಾಗ ಅಷ್ಟು ಶ್ರದ್ಧೆ ಪ್ರೀತಿಯಿಂದ ನೀ ಇದೆಲ್ಲ ಹೆಂಗ್ ಮಾಡ್ತಿ ಅನ್ನೋದ್ರ ಬಗ್ಗೆ ಹೇಳಲ್ಲ.
1: ಅಕ್ಕ ನೀನ ಅಂದೆಲ್ಲ ಪ್ರೀತಿ ಅಂತ ಹೇಳಿ, ಇದಕ್ಕೆ ಪ್ರೀತಿನೇ ಬೇಕು ನೋಡು. ಏನ್ ಹೇಳಿ, ನನಗೆ ಖುಷಿ ಕೊಡೋ ಅಂಶ ಏನ್ ಹೇಳಿ, ಗಿಡ ಹಚ್ಚೋದ್ರಿಂತ ಅದು ಕೊಡೋ ಅಂತಹ ಚಿಗರಿಯಲ್ಲಿ ಅದನ್ನ ನೋಡಿ ಖುಷಿ ಸಿಗ್ತೈತಿ. ಅದು ಬಿಡೋ ಅಂತಹ ಆ ಹೂವು ಅದನ್ನ ಅರಳಬೇಕಾದ್ರೆ ನೋಡ್ತೇವ್ ನೋಡು, ಆ ಖುಷಿ ನಿನಗ್ ಜಗತ್ನಾಗ ಎಲ್ಲೆಲ್ಲೂ ಸಿಗಲ್ಲ, ಅದನ್ನ ನೀ ಯಾರಿಗೂ ಕೊಡೋದು ಸಾಧ್ಯಿಲ್ಲ. ಆಮೇಲೆ ನನಗ ಕಾಯಿಪಲ್ಲೆ ಬೆಳೆಯೋದು ಬಹಳ ಆಸೆ, ಯಾಕಂದ್ರೆ ಹೊರಗಡೆ ನೋಡ್ತೇವಲ್ಲ ಕೆಮಿಕಲ್ಸ್, ಆಮೇಲೆ ಮಾರ್ಕೆಟ್ ಈಗಿನ ಕಾಲಕ್ಕೆ ಅಷ್ಟು ಸ್ವಚ್ಛ ಅನ್ಸೋದಿಲ್ಲ. ಅಲ್ಲಿ ವಾತಾವರಣ ಪರಿಸರ ಎಲ್ಲೋ ಕುಂತಿರ್ತಾರ, ಎಲ್ಲೋ ಹಚ್ಚಿರ್ತಾರ, ಬಹಳ ನಮಗ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಈಗಿನ ಜೀವನಕ್ಕೆ. ಆದ್ರೂ ಸೈತಕ್ ನೀ ಏನೇನ್ ಹೇಳಿದೆ ನೋಡು, ಪಾಲಕ್, ಗಜ್ರಿ ಬೆಳೆದೇನಿ, ಹೀರಿಕಾಯಿ, ಬದ್ನಿಕಾಯಿ, ಪುದೀನ, ಆಮೇಲೆ ಕೊತ್ತಂಬರಿ ಹಾಕೊಂಡೇನಿ, ಆಮೇಲೆ ಪಪ್ಪಾಯಿ ಗಿಡ ಐತಿ, ಕರಿಬೇವಿನ ಗಿಡ ಐತಿ, ಮತ್ತ ನಾನ್ ಈ ಸಲ ಹೊಸದಾಗಿ ಬ್ಲೂಬೆರಿ ಮತ್ತ ಬ್ಲಾಕ್ ಬೆರಿ ಗಿಡ ಹಚ್ಚೇನಿ.
2: ಭಾರಿ ಚಲೋ ಆಯ್ತಲ್ಲ.
1: ಇದಕ್ಕೆ ಬೇಕಾಗಿದ್ದು ನೀ ಹೇಳೋ ಪ್ರಕಾರ ಅದ್ರ ಮೇಲಿರೋಂತ ಪ್ರೀತಿ.
2: ಕರೆನಾದು ದುಡ್ಡು ಉಳಿಸೋದು ಅಂತೇನಿಲ್ಲ,
1: ಅಲ್ಲ
2: ಬಹಳ ದುಡ್ಡು ಉಳಿತಿಂತಿ ಅಂತನೂ
1: ಇಲ್ಲ,
2: ಬಟ್ ನಾವು ಕೈಯಿಂದ ಬೆಳೆದ ತರಕಾರಿ ಇರುವಂತಹ ರುಚಿ ಅದು ತಿಂದವ್ರಿಗೆ ಗೊತ್ತು. ಅದ್ರೊಳಗೆ ಏನ್ ಹೇಳ್ತಾರ, ಸಸ್ಯ ರಾಶಿಗೂ ಜೀವದ, ಎಲ್ಲಾ ಸಸ್ಯಕ್ಕೂ ಜೀವದ. ನೀ ಪ್ರೀತಿಯಿಂದ ಅವಕ್ ನೀರ್ ಹಾಕಿದಾಗ, ಅವಕ್ ಮಾತಾಡಿಸ್ದಾಗ, ಅವೇನು ನಮಗ್ ಬೆಳೆ ಕೊಡ್ತಾವಲ್ಲ, ಅದ್ರೊಳಗೊಂದು ಸಕಾರಾತ್ಮಕತೆ ಇರ್ತದ, ಪ್ರೀತಿ ಇರ್ತದ, ಅದನ್ನ ತಿಂದಾಗ ಆರೋಗ್ಯನೂ ವೃದ್ಧಿ ಆಗ್ತದ.
1: ಆಮೇಲೆ ಮಾಲಕ ನಿನಗ ಗೊತ್ತೇನ, ಆ ಕಾಯಿಪಲ್ಲೆ ನೀನ್ ಜಸ್ಟ್ ಹಿಂಗ್ ಕಟ್ ಮಾಡಿ ಅಡಿಗೆ ಮನೆ ತಗೊಂಡ್ ಕಟ್ ಮಾಡ್ತಿರ್ತೀನಿ ನೋಡು, ಆ ಸೌಂಡ್ ಆ ಕ್ರಂಚ್ ಏನಿರತ್ತಲ್ಲ, ಅದನ್ನ ಮಾರ್ಕೆಟ್ ನಾಗಿನ ತಂದಿದ್ ಕಾಯಿಪಲ್ಲೆ ಸಿಗಂಗಿಲ್ಲ, ಅಷ್ಟು ಖುಷಿ ಕೊಡ್ತೈತಿ ವಿಷಯ. ಹಂಗಾಗಿ ಎಲ್ಲಾರು ಪ್ರಯತ್ನ ಪಟ್ರೆ ಬಹಳ ಚಲೋ ಅಂತ.

0: ಆದ್ರೆ ನಾ ಹೇಳದ್ ಈ ಪಂಚವಟಿ ಗಿಡಗಳನ್ನ ಹಚ್ಚ್ರಿ,
1: ಹಚ್ಚಬೇಕು. ಹೌದು,
0: ಮಾಲ ನೀನು ಬಿಡಬೇಡ. ಮತ್ತ ಈ ಪಂಚವಟಿ ಅಂದ್ರ ಅದ್ರೊಳಗನ ಹೆಸರಿನಾಗ ಐತೆ, ಅದ ಪಂಚ ಅಂದ್ರ ಐದ, ವಟಿ ಅಂದ್ರೆ ವೃಕ್ಷ. ಈ ಮರಗಳ ಗುಂಪನ್ನ ಒಂದು ವಿಶಿಷ್ಟ ಔಷಧಿಯ ರೂಪದಲ್ಲಿ ನಾವು, ಐದು ಗಿಡ ಅದವಲ್ಲ, ಇವು ನಮಗ ಆರೋಗ್ಯವನ್ನ ವೃದ್ಧಿಸಲು ಸಹಾಯ ಮಾಡ್ತತಿ. ಮತ್ತೆ ಸಾಂಪ್ರದಾಯಿಕವಾಗಿ ಪಂಚವಟಿಯಲ್ಲಿ ಕೆಲವೊಂದಿಷ್ಟು ಈ ಹವಾಮಾನಕ್ಕೆ ತಕ್ಕಂತೆ ಕೆಲವೊಮ್ಮೆ ಬೇವು ಬನ್ನಿ ಅಥವಾ ಅತ್ತಿ ಮರಗಳನ್ನ, ಇದರದ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಪಂಚದಾಗ ಅತಿ ಹೆಚ್ಚು ಆಮ್ಲಜನಕವನ್ನ ನಾವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಾಗೂ ಉತ್ಪಾದಿಸುವ ಮರಗಳಲ್ಲಿ ಇವು ಅಗ್ರಸ್ಥಾನದಲ್ಲಿ. ಯಾವ್ದಪ್ಪಾ ಅಂದ್ರೆ ಅರಳಿ ಮರ. ಯಾಕಂದ್ರೆ ಇದರ ಪ್ರಯೋಜನ ಏನಪ್ಪಾ ಅಂದ್ರೆ ಇದು ವಾತಾವರಣವನ್ನ ಬಹಳ ಅತ್ಯಂತ ಶುದ್ಧವಾಗಿಡ್ತದೆ, ಉಸಿರಾಟದ ತೊಂದರೆಗಳನ್ನ ನಿವಾರಿಸುವಲ್ಲಿ ಇದು ಒಂದು ಪ್ರಮುಖ ಗಿಡ ಅಂತಂದು ಹೇಳ್ಬಹುದು.
1: ಕುಮಾರಣ್ಣ, ನೀ ಅರಳಿ ಮರದ ಆಮ್ಲಜನಕದ ಬಗ್ಗೆ ಹೇಳಿದ್ದಕ್ಕೆ ನನಗೊಂದು ವಿಷಯ ನೆನಪಾತ್ ನೋಡು. ಹುಣಸಿ ಮರದ ಕೆಳಗಡೆ ರಾತ್ರಿ ಮಲ್ಕೋಬಾರ್ದಂತ.
0: ಹೌದು ಹೌದು.
1: ನಿಂಗೆ ಸೈಂಟಿಫಿಕ್ ಆಗಿ ಯಾಕಂತ ಗೊತ್ತೇನು?
0: ಇಲ್ಲ ನೋಡ.
1: ಯಾಕೆ ಹೇಳಿ, ಹುಣಸಿ ಮರ ಮುಂಜಾನೆ ಅಂದ್ರ ಸೂರ್ಯನ ಬಿಸಿಲಿರೋ ಅಷ್ಟೇ ಆಮ್ಲಜನಕನ್ನ ಪ್ರೊಡ್ಯೂಸ್ ಮಾಡತ್ತ. ರಾತ್ರಿ ಆದ ತಕ್ಷಣ ಅದು ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತೇತಿ. ಹಂಗಾಗಿ ಅಲ್ಲಿ ಮಲಗದಾಗ, ಅದ್ರ ಆ ಗಿಡದ ಕೆಳಗಡೆ ಮಲಗದಾಗ, ಅಂದ್ರ ಹಳೆ ಕಾಲದ ಸುದ್ದಿ ಇದು, ದಾರಿ ಹೋಕರು ಅವರೆಲ್ಲ ಅಲ್ಲೇನಾದ್ರೂ ವಸತಿ ಮಾಡ್ ಅವಾಗ ಅಲ್ಲಿ ಅವ್ರೇನಾದ್ರೂ ಆ ಟೈಮಿಗೆ ಆ ರಾತ್ರಿ ಅಲ್ಲಿ ಉಳ್ಕೊಂಡ್ರಂದ್ರ ಅವ್ರಿಗೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಪ್ರಮಾಣ ಆಗಿ ಅವ್ರು ಸಾವನ್ನಪ್ತಿದ್ರು. ಅವಾಗ ಅದೇನಂತ ಹೇಳಿ ತಗೊಂತ ಹೇಳು, ಆ ವಿಷಯ ಹುಣಸಿ ಮರದಾಗ ಅದಿರತ್ತ ಇದಿರತ್ತ ಮಲಗಬಾರ್ದು ಅಂತಿತ್ತು. ಆದ್ರೆ ಸೈಂಟಿಫಿಕ್ ಆಗಿ ಅದ್ ಹಂಗಲ್ಲ.
2: ಬಹಳಷ್ಟು ಮರಗಳು ಅವು ಉಸಿರಾಟದ ಪದ್ಧತಿನ ಹಂಗಿರ್ತದ, ಹಗಲು ಹೊತ್ತು ಆಮ್ಲಜನಕವನ್ನ ಕೊಟ್ಟವ, ಆಮೇಲೆ ಅವಕ್ಕೂ ಇಂಗಾಲದ ಡೈಆಕ್ಸೈಡ್ ಬೇಕಾಗಿರ್ತದ. ಹಗಲು ಅವು ಹೀರ್ಕೋತಾವ. ನಮ್ಮ ಸಸ್ಯ ಸಂಕುಲ ಏನದ, ನಮ್ಮ ಪರಿಸರ ರಕ್ಷಣೆಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರ, ಈ ಹಗಲು ಹೊತ್ತು ಈ ನಮ್ಮ ವಾಹನಗಳ ಸಂಚಾರದಿಂದ ಏನು ಬಿಡುಗಡೆ ಆಗ್ತದ, ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಅವುಗಳನ್ನ ಹೀರ್ಕೊಂಡು ಈ ನಮ್ಮ ಸಸ್ಯ ಸಂಕುಲ ಗಿಡ ಮರಗಳು ತಮ್ಮ ಆಹಾರವನ್ನ ತಯಾರಿ ಮಾಡ್ಕೊಳ್ತಾವ, ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಬಿಡ್ತಾವ. ಆದ್ರೆ ರಾತ್ರಿ ಹೊತ್ತು ಮಾತ್ರ ಅವು ಇಂಗಾಲದ ಡೈಆಕ್ಸೈಡ್ ಬಹಳಷ್ಟು ಮರಗಳು ಬಿಡ್ತಾವ. ಹಿಂಗಾಗಿ ಈ ಪ್ರತೀತಿ ಬಂತ್ ನೋಡುವ.
0: ಆನಂತರ ಇನ್ನೊಂದು ಏನ್ ಗೊತ್ತನ, ನಾ ಅರಳಿ ಮರದ ಹೇಳಿದೆ, ಆಲದ ಮರದ ವೈಶಿಷ್ಟ್ಯತೆ ಏನ್ ಗೊತ್ತನ, ಇದು ವಿಶಾಲವಾಗಿ ಹರಡ್ಕೊಳ್ತದೆ, ಮತ್ತ ಇದು ಸಾವಿರಾರು ಈ ಜೀವರಾಶಿಗಳಿಗೆ ಆಶ್ರಯ ನೀಡ್ತದೆ. ಅದಲ್ದನ ಇದು ಏನ್ ಮಾಡ್ತತಿ ಅಂದ್ರೆ, ಈ ನಮ್ಮ ತಾಪಮಾನವನ್ನ ನಿಯಂತ್ರಿಸುವಲ್ಲಿ ಈ ಗಿಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೋಡು. ಆಮ್ಯಾಗ ಇದ್ರ ಎಲೆ ಮತ್ತು ತೊಗಟೆಗಳನ್ನ ಅನೇಕ ರೋಗಗಳಿಗೆ ನಾವು ಔಷಧಿಯ ರೂಪದಲ್ಲಿ ಇದನ್ನ ರೋಗಗಳನ್ನು ಗುಣಪಡಿಸಲಿಕ್ಕೆ ನಾವು ಉಪಯೋಗಿಸಬಹುದು. ಮತ್ತೆ ಇನ್ನೊಂದು ಈ ಬಿಲ್ ಪತ್ರೆ ಮರ ಐತಿ ನೋಡು, ಅದ್ರ ವಿಶೇಷ

0: ಅಂದ್ರೆ ಇದು ನಮ್ಮ ಪೂಜೆ ಮಾಡುವಾಗ ಅತ್ಯಂತ ಪ್ರಿಯವಾದ ಶಿವನಿಗೆ ಹತ್ತಿರವಾದಂತ ಒಂದು ಮರ ಅಂತಂದು ಇದನ್ನ ನಾವೆಲ್ಲರೂ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ಪ್ರಬಲವಾದಂತ ಡಿಟಾಕ್ಸಿಫೈಯಿಂಗ್ ಅನ್ನ ಹೊಂದಿರ್ತದ. ಅಂದ್ರೆ ಇದು ವಿಷ ನಿವಾರಕವನ್ನ ಹೊಂದಿರತಕ್ಕಂತ ಒಂದು ಗುಣ ಇದು ಇದರಲ್ಲಿ ಐತಿ. ಇದರ ಪ್ರಯೋಜನ ಏನಂದ್ರೆ ಇದು ಸುತ್ತಮುತ್ತಲ ಗಾಳಿಯಲ್ಲಿರುವ ರೋಗಾಣುಗಳನ್ನ ಮತ್ತು ವಿಷಕಾರಿ ಅಂಶಗಳನ್ನ ನಾಶಪಡಿಸ್ತದ ಅಂತ ಒಂದು ಶಕ್ತಿ ಈ ಗಿಡದೊಳಗದ, ಬಿಲ್ಪತ್ರೆ ಗಿಡದೊಳಗ. ಆಮೇಲೆ ಇದು ಜೀರ್ಣಕ್ರಿಯೆ ಸಮಸ್ಯೆ ಇದ್ರ ಇದನ್ನ ನಿವಾರಣೆ ಮಾಡ್ತದೆ, ಮತ್ತು ಮಧುಮೇಹ ಇದ್ರ ಇದನ್ನು ನಿವಾರಣೆ ಮಾಡ್ತದಂತ. ಈ ತರ ಅನೇಕ ಕಾಯಿಲೆಗಳು ಇದು ಔಷಧಿಯ ಗುಣಗಳನ್ನು ಹೊಂದಿದ್ ನೋಡು. ಮತ್ತ ಇನ್ನೊಂದು ಈ ಬೆಟ್ಟದಿನಲ್ಲಿ ಐತಲ್ಲ, ಇದ್ರ ವಿಶೇಷಪ್ಪ ಏನಪ್ಪ ಅಂದ್ರ ವಿಟಮಿನ್ ಸಿ ಇದ್ರಾಗ ಜಾಸ್ತಿ ಸಿಗ್ತದ. ಮತ್ತ ಇದು ಬೆಟ್ಟದಿನಲ್ಲಿ ಅಂತರೂ ಆಯುರ್ವೇದದಲ್ಲಿ ಇದನ್ನ ತ್ರಿಫಲಗಳಲ್ಲಿ ಪ್ರಮುಖವಾದದ್ದಂತ ಹೇಳ್ಯಾರ. ಇದರ ಪ್ರಯೋಜನ ಏನಪ್ಪ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದ, ಗಾಳಿಯನ್ನು ಶುದ್ಧೀಕರಿಸೋದ್ರ ಜೊತೆಗೆ ಮಾನವನ ಆಯಸ್ಸನ್ನ ವೃದ್ಧಿಸುವಲ್ಲಿ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡ್ತದ.
1: ವಿಟಮಿನ್ ಸಿ ಅತ್ಯಂತ ಹೆಚ್ಚಿಗೆ ಇರುವಂತ ಹಣ್ಣು ನೆಲ್ಲಿಕಾಯಿ, ಪ್ಯಾರ್ಲ್ ಹಣ್ಣು ಇಂಥ ಹಣ್ಣೊಳಗಿರ್ತದ. ಆಮೇಲೆ ನಮ್ಮ ಧಾರವಾಡ ಸುತ್ತಮುತ್ತ ಪ್ಯಾರ್ಲ್ ಗಿಡ ಬೆಳೆಯೋದು ಬಹಳ ಕಠಿಣ ಅಲ್ಲ. ಪ್ಯಾರ್ಲ್ ಗಿಡ ನಮ್ಮ ವಾತಾವರಣಕ್ಕ ಬಹಳ ಚಂದ ಬೆಳೀತದ. ಆ ಪ್ಯಾರ್ಲ್ ಹಣ್ಣೊಳಗ ಒಂದು ಸಣ್ಣ ಹಣ್ಣು ತಿಂದ್ರೆ ಇಡೀ ದಿವಸದ ವಿಟಮಿನ್ ಸಿ ನಮಗ ಸಿಗ್ತದೆ. ಅದ್ರ ಎಲೆಯೊಳಗೂ ಬಹಳಷ್ಟು ಔಷಧೀಯ ಗುಣಗಳು ಇರ್ತಾವ ಅಂತ ಹೇಳ್ತಾರೆ. ಈ ರೀತಿ ಸಣ್ಣ ಪುಟ್ಟ ಗಿಡಗಳನ್ನ ಹಚ್ಕೋಬೇಕು. ತೀರಾ ಜಾಗ ಇಲ್ಲ ಅಂತ ಹೇಳಿದ್ರೆ ಇತ್ತಿತ್ತಲಾಗ ಮೈಕ್ರೋ ಗ್ರೀನ್ಸ್ ಅಂತ ಬೆಳೀತಾರೆ. ಇದು ಸಣ್ಣ ವೇಸ್ಟ್ ಆಗಿರುವಂತಹ ಮನೆಯಂದ ಪ್ಲಾಸ್ಟಿಕ್ ಡಬ್ಬಿ ಬುಟ್ಟಿ ಅಂತದ್ರೊಳಗ ಸ್ವಲ್ಪ ಮಣ್ಣು ಹಾಕಿ ಈ ಸಾಸಿವೆ ಬೀಜ ಈ ತರದ ಮನೆಯೊಳಗೆ ಏನ್ ಕಾಳುಗಳು ಇರ್ತಾವಲ್ಲ, ಹೆಸರುಗಿನ ಕಾಳು, ಮಡಕೆ ಕಾಳು ಮತ್ತ ಏನೆಲ್ಲ ಕಾಳು ಇರ್ತಾವಲ್ಲ ಅವನ್ನ ಬೆಳೆದು ಅವು 8-10 ದಿನಕ್ಕ ಮೊಳಕೆ ಬಿಟ್ಟು 2-3 ಎಲಿ ಬರ್ತಾವ ಸಣ್ಣಕ್ಕ. ಅವನ್ನ ಕಟ್ ಮಾಡಿ ಸ್ವಚ್ಛಕ್ಕೆ ತೊಳೆದು ಪಲ್ಯದ ಜೊತೆ ಸಲಾಡ್ ಹಂಗ್ ತಿನ್ನೋದ್ರಿಂದ ಎಷ್ಟು ಆರೋಗ್ಯ ವೃದ್ಧಿ ಆಗ್ತದಂತ ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮ ಪ್ರಕೃತಿಗೆ ಯಾವ್ದ ಹೊಂತದ ಅಂತ ಹೇಳಿ ಸ್ವಲ್ಪ ಮಾಹಿತಿ ಪಡ್ಕೊಂಡು ತಿಳ್ಕೊಂಡು ಈ ಮೈಕ್ರೋ ಗ್ರೀನ್ಸ್ ಗಳನ್ನ ಹೆಂಗ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಬಹಳ ಚಲೋ. ಈಗ ನನ್ನ ಮಗಳು ಬರ್ಗರ್ ಅಂತ ತಿಂತಿರ್ತಾಳ, ಅವಾಗ ನಾ ಏನ್ ಮಾಡ್ತೀನಿ ಮನೆಯೊಳಗ ಸಾಸ್ವಿ ಕಾಳು ತಗೊಂಡು ಆ ಸಾಸ್ವಿ ಕಾಳನ್ನ ಸ್ವಲ್ಪ ಮಣ್ಣು ತಗೊಂಡ್ ಬಂದು ಮಣ್ಣು ಇಲ್ದ ಹೋದ್ರನ್ಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮ್ಯಾಲ ನೀರ್ ಹಾಕಿ ಒಂದ್ ಸಣ್ಣ ಮಶ್ರೂಮ್ ಈ ತರದ ಏನು ಪ್ಯಾಕೆಟ್ ತರ್ತೀವಲ್ಲ ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬಿ ಬರ್ತದ ಅದ್ರೊಳಗ್ ಟಿಶ್ಯೂ ಪೇಪರ್ ಹಾಕಿ ಅದ್ರೊಳಗೆ ಈ ಸಾಸಿವೆ ಬೀಜ ಹಾಕಿಬಿಟ್ರೆ ಒಂದು 8-10 ದಿನದಾಗ ಇವು ಸಸಿ ಮೈಕ್ರೋ ಗ್ರೀನ್ ಬರ್ತಾವ. ನಾ ಅವುಗನ್ನೆಲ್ಲ ಕಟ್ ಮಾಡಿ ಸ್ವಚ್ಛಕ್ಕೆ ತೊಳೆದು ಹಾಕೊಡ್ತೀನಿ ನೋಡುವ.
2: ಇದು ಐಡಿಯಾ ಚಲೋ ಐತ್ ನೋಡ ಮಾಲಕ.
0: ಅಲ್ಲ ಇನ್ನೊಂದು ಏನ್ ಗೊತ್ತಾನ, ಇವು ಬೇವು ಅತ್ಯುತ್ತಮ ಬ್ಯಾಕ್ಟೀರಿಯಾ ಮಾರಕವಾಗಿ ಕೆಲಸ ಮಾಡ್ತಾವ. ಯಾರಿಗಾರ ಈಗ ನೀನು ಹಿಂದೆಲ್ಲ ನೋಡಿರ್ಬೇಕು, ಈಗ ನಮ್ಮ ಮನೆಯಾಗನ ಏನಾರ ಸ್ಕಿನ್ ಪ್ರಾಬ್ಲಮ್ ಆದ್ರೆ ಬೇವಿನ ಎಲೆ ತೊಟ್ಟನ ಅದನ್ನ ಅರ್ದು
2: ಸ್ನಾನದ ನೀರನ್ನ ಬಿಸಿನೀರನ್ನ ಹಾಕೊಂಡು
0: ಈ ತರ ಎಲ್ಲ ಮಾಡ್ತಾವಲ್ಲ, ಒಂದು ಗುಣ ಹೊಂದ್ಯದ. ಆಮೇಲೆ ಇದು ಸಾಕಷ್ಟು ಆಮ್ಲಜನಕದ ಆಗ್ರ ಆಗ್ಯದ. ಇದರಲ್ಲಿ ಕಲುಷಿತ ವಾತಾವರಣವನ್ನ ಈ ಪಂಚವಟಿ ಅಂತಂದ್ ಏನು ಮಾಡ್ಯಾರಲ್ಲ ಇಲ್ಲಿ ಆಕ್ಸಿಜನ್ ಫ್ಯಾಕ್ಟರಿ ಅಂತ ಇದು ಕೆಲಸ ಮಾಡಕತ್ತೆ. ಅದಕ್ಕೆ ಇವು 5 ಗಿಡಗಳನ್ನ ನಮ್ಮ ಯುವ ರೈತರಾಗಿರ್ಬೋದು, ಹೊಲದ ಬದಿಯಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ಜಾಗ ಐತಿ ಈ ತರದ 5 ಗಿಡಗಳನ್ನ ನಾವು ಹಚ್ಕೋತಾ ಹೋದ್ರೆ ಪರಿಸರ ಶುದ್ಧವಾಗ್ತದೆ, ಮಾಲಿನ್ಯ ನಿವಾರಣೆ ಆಗ್ತದೆ.
2: ಕುಮಾರಣ್ಣ, ನೀನು ಹೆಂಗಿದ್ರು ಪರಿಸರದ ಬಗ್ಗೆ ಮಾತಾಡ್ಲಿಕ್ಕೆ ಅಂದಾಗ ನಾವು ಒಬ್ಬರನ್ನ ನೆನೆಸ್ಕೊಳ್ಳಾರ್ದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿರ್ಬೇಕು ನೀನ ಯೋಚನೆ ಮಾಡು, ನಮ್ಮ ಸಾಲಮರದ ತಿಮ್ಮಕ್ಕ. ಇವರು ತಮ್ಮ ಜೀವನದೊಳಗ 8,000ಕ್ಕೂ ಹೆಚ್ಚು ಅಧಿಕ ಮರಗಳನ್ನ ನೆಟ್ರು ನೋಡು. ನೋಡು ಇಲ್ಲೇ ಬಂದಿದ್ದೇನ್ ಹೇಳು, ಅವ್ರಿಗೆ ಆಸಕ್ತಿ ಹೌದಿಲ್ಲೋ, ಅವ್ರ ಆಸಕ್ತಿ ಮತ್ತ ಅದನ್ನ ಮಾಡ್ಲೇಬೇಕನ್ನೋ ಒಂದು ಛಲ ಇದು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಸಹಿತ ಅವರು ಪ್ರಸಿದ್ಧಿಯನ್ನ ಪಡಿಲಿಕ್ಕೆ ಇಡೀ ಜೀವನಾನ ಈ ಸಾಧನೆ ಮಾಡೋದ್ರೊಳಗನ ಅವ್ರು ಕಳೆದ್ ಬಿಟ್ರು. ಮತ್ತ ಅವ್ರು ಒಂದ್ ಈ ಶ್ರಮದಿಂದ ಈಗ ತುಮಕೂರು ಜಿಲ್ಲೆ ಒಳಗ ಎಷ್ಟು ವಾತಾವರಣ ಚಲೋ ಐತೆ ಅಂದ್ರ ಆ ಇಡೀ ಏರಿಯಾ ಅವ್ರೇನ್ ಮರ ಹಚ್ಚಾರಲ್ಲ ಅಲ್ಲಿರೋ ಇಡೀ ಪರಿಸರ ಈಗ ನಮಗ ಎಷ್ಟೋ ತರದಿಂತ ಇಡೀ ಕರ್ನಾಟಕಕ್ಕ ಒಂದ್ ರೀತಿಲಿ ಅನುಕೂಲ ಆಗೈತಿ. ಜಾಸ್ತಿ ಆಮ್ಲಜನಕ ಅಲ್ಲಿ ವಾತಾವರಣಕ್ಕ ಸಿಗ್ಲಿಕ್ಕತ್ತೈತಿ.
0: ಅಲ್ಲ ಮತ್ತ ಇನ್ನೊಂದು ಈ ನಮ್ಮ ಸಾಲಮರದ ತಿಮ್ಮಕ್ಕ ಏನದಾರಲ್ಲ ಇವ್ರ ಬಗ್ಗೆ ಹೇಳೋದಾದ್ರ ಇವರು ಸಾಧಾರಣ ಬಡ ಕುಟುಂಬದಿಂದ ಬಂದಂತವ್ರು, ಮತ್ತ ಇವರಲ್ಲಿ ಯಾವುದೇ ಒಂದು ಔಪಚಾರಿಕ ಶಿಕ್ಷಣ ಇರಲಿಲ್ಲ ಇವ್ರ ಹತ್ರ. ಆದ್ರ ಇವ್ರ ಪರಿಸರದ ಮಹತ್ವವನ್ನ ಅರಿತು ಜಗತ್ತಿಗೆ ಅದನ್ನ ಎಲ್ರಿಗೂ ಹೇಳ್ಕೊಟ್ರು. ಜಗತ್ತಲ್ಲಿ ನಾವು ಯಾವ ತರ ಪರಿಸರವನ್ನು ಉಳಿಸಬಹುದು, ಯಾವ ತರ ಅದನ್ನ ಬೆಳೆಸಬಹುದು, ತಮ್ಮ ಮಕ್ಕಳಂತನ ಗಿಡಗಳನ್ನ ಪೋಷಣೆ ಪಾಲನೆ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡಿ ಇವತ್ತು ನಮ್ಮ ಪರಿಸರವನ್ನು ಅದನ್ನ ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾವುದೇ ಈ ಪ್ರಶಸ್ತಿಗಳು ಬರ್ತವು ಅದು ಬರುತ್ತಾ ಇದು ಬರುತ್ತೆ ಆಸೆ ಪಟ್ಟವರಲ್ಲ, ಅವು ತಾನಾಗೆ ಅರಿಸಿ ಬಂದವು.
2: ಹೌದೌದು, ಅವ್ರೇನೋ ಸಹಜಕ್ಕದನ್ನ ತಮ್ಮದೊಂದು ಹವ್ಯಾಸ ಮಾಡ್ಕೊಂಡಿದ್ದನ್ನ ದೊಡ್ಡ ಪ್ರಮಾಣದೊಳಗೆ ಬೆಳೀತಾ ಬಂತು. ಮತ್ತೆ ಅದು ಒಂದು ಸಮಾಜ

0: ಒಂದು ಒಳ್ಳೆ ಮೆಸೇಜ್ ಅನ್ನ ಸೇತಕ್ಕೆ ಕೊಡ್ತು.
1: ಪದ್ಮಶ್ರೀ ಪ್ರಶಸ್ತಿ ಸಿಕ್ತದ್ರಿಂದ ಅವ್ರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಿಕ್ಕೈತಿ.
2: ಆಮೇಲೆ ಅವರು ಮಾಡಿದ್ದು ಬಹಳಷ್ಟು ಮುಗ್ಧತೆ ಮತ್ತು ಪ್ರೀತಿಯಿಂದ ಮಾಡಿದ್ದು, ಅವ್ರಿಗೆ ಬಹಳಷ್ಟು ಇದರಿಂದ ಪ್ರಶಸ್ತಿ ನನಗೆ ಸಿಗ್ತದ, ಹೆಸರು ಬರ್ತದ ಅನ್ನೋದು ಗೊತ್ತಿರಲಿಲ್ಲ. ಮಕ್ಕಳಿಲ್ಲದಂತಹ ಅವರು ಗಿಡಗಳನ್ನೇ ತಮ್ಮ ಮಕ್ಕಳು ಅಂತ ಹೇಳಿ ಬಹಳ ಪ್ರೀತಿಯಿಂದ

0: ಆಮೇಲೆ ರಾಖಿ, ನಾವು ಗಿಡ ಮರ ಎಲ್ಲ ಸಂರಕ್ಷಣೆ ಮಾಡ್ತೀವಿ, ನಮ್ಮ ಪರಿಸರ ಚಲೋ ಇರಬೇಕು ಅಂತ ಹೇಳಿದಾಗ ಕೆಲವು ವಿಷಯ ಅದಾವ ನೋಡು. ನಾವು ಬಹಳಷ್ಟು ಸರಿ ಗೊತ್ತಿಲ್ದಂಗ ಪ್ಲಾಸ್ಟಿಕ್ ಅತಿಯಾಗಿ ಬಳಸ್ತೀವಿ. ಎಲ್ಲೋ ಹೋದ್ರು ಈಗ ಪ್ಯಾಟಿಗೆ ಹೋಗಬೇಕಾದ್ರೆ ನಾವು ಚೀಲ ತಗೊಂಡು ಹೋಗಿರಂಗಿಲ್ಲ.
1: ಹೌದು,
0: ಏನ್ ಅನ್ಕೊಂಡ್ಬಿಡ್ತೀವಿ, ಪ್ಲಾಸ್ಟಿಕ್ ಚೀಲದಾಗ ಎಲ್ಲಾ ಸಾಮಾನ್ ತರ್ತೀವಿ. ಎಲ್ಲಾ ಸಾಮಾನು ತಂದು ಅವನ್ನ ಎಲ್ಲಿ ಬೇಕಲ್ಲೇ ಒಗೆದ್ಬಿಟ್ರೆ ಈ ಪ್ರಾಣಿಗಳ ಹೊಟ್ಟಿಗೆ ಅವು ಹೋದ್ಬಿಟ್ರೆ ಅದು ಅವು ತಿಂದು ಒದ್ದಾಡಿ ಅವು

0: ಅವಿಗೂ ಇಡಾಗ್ಬಹುದು ಕೆಲವು ಸರಿ. ಮತ್ ಅದಷ್ಟ ಅಲ್ಲ, ಈ ಒಂದು ಪ್ಲಾಸ್ಟಿಕ್ ಸಣ್ಣ ಚೀಲ ಅದು ವಾತಾವರಣದಾಗ ಬ್ರೇಕ್ ಡೌನ್ ಆಗ್ಬೇಕಂದ್ರ ಸಾವಿರಾರು ವರ್ಷ ಬೇಕು. ನಾವ ತರಕಾರಿಗೆ ಕಿರಾಣಿ ಅಂಗಡಿಗೆ ನಮ್ದ ಬಟ್ಟಿ ಚೀಲ ಒಯ್ದು ಬಾಳ ಚಲೋ ಅಲ್ಲ
1: ಚಲೋ.
0: ರಾಖಿ, ನೀನು ನಾನು ಸಣ್ಣವರಿದ್ದಾಗ ನಾವು ಒಟ್ಟ ಊರಿಗೆ ಚಿರತೆ ಬಂತು, ಯಾರ್ದೋ ಮೇಲೆ
1: ದಾಳಿ
0: ಮಾಡಿ ಆನಿ ಬಂತು
1: ಕೇಳ್ತಿರ್ಲಿಲ್ಲ. ಹೌದು,
0: ಈಗ ಯಾಕೆ ಬರಾಕತ್ತಾವು ಅಂತ ಹೇಳಿದ್ರ ಕಾಡು ಅವುಗಳ ವಾಸಸ್ಥಾನ. ಈ ಮನುಷ್ಯ ಹೋಗಿ ಆ ಕಾಡಿನೊಳಗಿನ ಮರಗಳನ್ನ ಕಡಿದು ಅವುಗಳ ಮನಿ ಕಿತ್ಕೊಂಡ್ ಬಿಟ್ಟಾಗ, ಅವಕ್ಕೆ ಆಹಾರ ಕಡಿಮೆ ಆದಾಗ ಈ ಮನುಷ್ಯರಿದ್ದ ಜಗಕ್ ಬಂದ್ಬಿಡ್ತಾವ.
1: ಅದೇ ಆಮೇಲೆ ಮಲಕ ಇತ್ತಿತ್ತಲಾಗಿನ ಈಗಿನ ಒಂದು ಜಗತ್ತಿನ ಯೋಚನೆಯನ್ನ ನೋಡಿದ್ರ ಏನಾಗ್ಬಿಟ್ಟೈತಿ, ಅವರು ಬಹಳ ಜನ ನೋಡ್ತೇವಲ್ಲ ಯಾರು ಪರಿಸರದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ತಮ್ಮ ದಿನಚರಿ ತಮ್ಮ ಒಂದು ಹಣ ಗಳಿಕೆ ಬಗ್ಗೆನೆ ವಿಚಾರ ಮಾಡ್ತಾರ ಹೊರತು ನಾಳೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಪ್ರಕೃತಿ ಇಲ್ದನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯನೇ ಯಾರಿಗೂ ಅರ್ಥನೇ ಆಗ್ವಲ್ತೋ ಅಥವಾ ಅರ್ಥ ಆದ್ರೂ ಇನ್ನೊಬ್ರು ಮಾಡ್ತಾರ ಬಿಡೋ ಅಂತೇಳಿ ಬಿಟ್ಟು ಬಿಡ್ತಾರೋ ಇದು ತಿಳಿಲಾರದ ವಿಷಯ ಆಗ್ಬಿಟ್ಟೈತಿ. ಅದು ಹಂಗಲ್ಲ, ಅದನ್ನ ನಾವೇ ಸ್ವಂತ ನಮ್ಮ ವೈಯಕ್ತಿಕ ಅಂತನ ತಗೊಂಡು ನೀವ್ ಹೆಂಗ ಈಗ ಮಕ್ಕಳಿಗೆ ಆಸ್ತಿ ಮಾಡಿಡಾತಿರಲ್ಲ, ಪ್ರಕೃತಿನೇ ಆಸ್ತಿ. ಖರೆ ನಿಜ ಹೇಳ್ಬೇಕಂದ್ರ ಪ್ರಕೃತಿ ಒಳಗೂ ಒಂದು ಪಾಲು ನಿಮ್ ಶ್ರಮನ ಹಾಕ್ರಿ, ನೀವು ಅಲ್ಲಿನೂ ಒಂದ್ ಮರ ನಟ್ಟ ಆ ಆಸ್ತಿನ ನಿಮ್ ಮಕ್ಳಿಗೆ ಬಿಡ್ರಿ ಅಂತನ್ನ. ಆಮೇಲೆ ಮುಂದ ಈಗ ನೋಡ್ರಿ ಇಷ್ಟು ಬಿಸಿಲಿನ ತಾಪ ಹೆಚ್ಚಿಗೆ ಆಗೈತಂದ್ರ ಇದು ಪರಿಸರ ನಾಶ ಆಗಿರೋದೇ ಪ್ರಮಾಣ, ಇಷ್ಟು ಬಿಸಿಲು ಈಸಲೇ ಜಾಸ್ತಿ ಆಗಿರೋದಕ್ಕ. ಹಂಗಾಗಿ ನಾವು ಆದಷ್ಟು ಈಗೂ ಟೈಮ್ ಐತಿ, ನಾವು ಈಗಲಾದ್ರೂ ಪರಿಸರಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಮತ್ತು ಪರಿಸರ ಬೆಳೆಸಲಿಕ್ಕೆ ನಾವು ಜಾಸ್ತಿ ಶ್ರಮ ಹಾಕಬೇಕು ಅಂತೇನೆ ನಾನು.
0: ಆಮೇಲೆ ಇವೆಲ್ಲ ಬಹಳ ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣದೊಳಗ ನಾವು ಬಹಳಷ್ಟು ಪರಿಸರ ಉಳಿಸೋದ್ರೊಳಗ ನಮ್ಮ ಕೊಡುಗೆ ಕೊಡಬಹುದು.
1: ಅದೇ
0: ರಾಖಿ, ನಾಲ್ಕ್ ಮಂದಿ ಒಂದ ಕಚೇರಿಯೊಳಗೆ ಕೆಲಸ ಮಾಡ್ತಾರ ಅಂತ ತಿಳ್ಕೊ, ನಾಲ್ಕು ಜನ ನಾಲ್ಕು ಕಾರು ನಾಲ್ಕು ಗಾಡಿ ತಗೊಂಡು ಹೋಗೋಕ್ಕಿಂತ ಈ ಕಾರ್ ಪೂಲಿಂಗ್ ಅಂತ ಹೇಳ್ತಾರೆ. ಒಂದ್ ಕಾರ್ನೊಳಗ್ ನಾಲ್ಕ್ ಜನ ಆರಾಮ್ ಕುತ್ಕೋಬಹುದು ಒಬ್ಬರು ಕಾರ್ ಹೊಡೆದ್ರೆ. ಆಮೇಲೆ ನಾಲ್ಕು ಜನ ಕುತ್ಕೊಂಡ್ರ ನಾವು ಟ್ರಾಫಿಕ್ ಅಲ್ಲಿ ಕಡಿಮೆ ಆಯ್ತು, ಟ್ರಾಫಿಕ್ ಕಡಿಮೆ ಆಯ್ತು, ಇಂಧನ ಉಳಿತಾಯ ಆಯ್ತು, ದುಡ್ಡು ಉಳಿತು, ಆಮೇಲೆ ಪರಿಸರ ರಕ್ಷಣೆ ಆಯ್ತು,
1: ಆಮೇಲೆ ಸಾಮಾಜಿಕವಾಗಿ ಒಂದು ಸ್ನೇಹನು ಬೆಳಿತೈತಿ,
0: ಆಮೇಲೆ
1: ಅವಶ್ಯಕತೆನೂ ಬಹಳ ಅದ ಈಗಿನ ಕಾಲಕ್ಕೆ.
2: ಅಲ್ಲ ಕರೆಕ್ಟ್, ನೀವು ಹೇಳೋದು ನೂರಕ್ ನೂರ್ ಸತ್ಯದ. ನಾ ಏನ್ ಹೇಳದಂದ್ರ ನಿಮ್ಮಲ್ಲೇ ಈ ಮನೋಭಾವನೆ ಬರ್ಬೇಕಂದ್ರ ಒಂದ್ ಸ್ವಲ್ಪ ನಾವು ಆರ್ಥಿಕವಾಗಿನೂ ಅಲ್ಲಿ ನಾವು ಎಲ್ಲರೂ ಸಮ ಅಂತ ಬರ್ಬೇಕು. ಈಗ ನಾವು ಒಬ್ಬರದ ಕಾರ್ ಐತಿ, ಈಗ ಮಾಲನ್ ಕಾರ್ ಐತಿ ಅಂದ ತಕ್ಷಣ ನಾವು ಮಾಲನ್ ಕಾರ್ ಒಳಗ ಹತ್ಕೊಂಡು ಹೋಗ್ತವಿ, ನಮ್ನ ಕುಂದರ್ಸ್ಕೊಂಡು ಹೋಗ್ತಾಳ ಇಲ್ಲ ಅಂತಲ್ಲ. ಆದ್ರೆ ನಾವು ಹೋಗ ಬರಂತ ಖರ್ಚು ವೆಚ್ಚ ಏನಿರ್ತೈತಲ್ಲ, ಪೆಟ್ರೋಲ್ ಅನ್ನ ನಾವು ಶೇರಿಂಗ್
1: ಮಾಡ್ಕೋಬೇಕು.
2: ಅವಾಗ ಏನಾಕತಿ, ಅವ್ರಿಗೂ ಬರ್ಡನ್ ಆಗಲ್ಲ ಮತ್ತೆ ನಮ್ಮ ಕೆಲಸನೂ ಸುಸೂತ್ರವಾಗಿ ಹೋಗಿ ಬರ್ತೇವೆ. ನಾವ ತಲೆಗೆ ಒಬ್ಬ ಬರುವ ನಂದು ಕಾರ್ ಹೋಗಿದ್ರೆ ಏನಾಕತಿ, ಪೆಟ್ರೋಲ್ನು ಹಾಳು, ಪರಿಸರನು ಹಾಳು, ಟ್ರಾಫಿಕ್ನು ಜಾಮಾತು, ಎಲ್ಲವೂ ಈ ತರದ ತೊಂದರೆಗಳಿಂದ ತಪ್ಪಿಸ್ಬೋದು. ಈಗ ಒಂದು 15-20 ಕಿಲೋಮೀಟರ್ ದೂರ ಐತಪ್ಪ ಅಂದ್ರ ನಾವು ಈ ಒಂದ್ ಕಾರ್ನಾಗ ಆರಾಮಾಗಿ ಅಡ್ಡಾಡ್ಕೊಂಡು ಬರ್ಬೋದು ಪೆಟ್ರೋಲ್ ಶೇರ್ ಮಾಡ್ಕೊಂಡು.
1: ಅಲ್ಲ ಕುಮಾರ,
0: ಈಗ ಒಂದ್ ದಿನ ರಾಖಿ ಕಾರ್ ತಗೊಂಡ್ರೆ ಒಂದ್ ದಿನ ಕುಮಾರನ್ ಕಾರ್,
1: ಅಲ್ಲ
0: ಒಂದ್ ದಿನ ಬೇರೆದವ್ರ ಗಾಡಿ, ಈ ತರ ಮಾಡ್ಕೋಬಹುದು.
1: ಕುಮಾರನ ಕಾರ್ನಾಗ ಇಬ್ರು ಕೂಡ ಬಂದಿರ ಮತ್ತೀಗ ಈಗ ಆತು ಗಿಡ ತೆಗಿಯವನು ಡಿಕ್ಕಿ ಒಳಗಿಂತ್ರ, ಮತ್ ಸಂಜಿನೂ ಆಗಾಗ ಬಂದಿನ್ ಲಘು ಲಘು ಗಿಡ ಹಚ್ಚಿ ಮಾಲಕ್ಕ ಡಿನ್ನರ್ ಟೈಮಿಗೆ ಏನಾರ ಅಡಿಗೆ ಮಾಡೋಣ ಮತ್ ಇವತ್ತ.
0: ಹೌದಲ್ಲ,
1: ಗಿಡ ಹಚ್ಚೋ ಸಂಭ್ರಮದಾಗ ನಮ್ ಹೊಟ್ಟಿಗೆ ಊಟ
0: ಮರೆಯೋಂಗಿಲ್ಲ,
1: ಊಟ ಮರೆಯೋಂಗಿಲ್ಲ. ಆದ್ರೂ ನಾನು ರಾಗಿ ಗಂಜಿ ಮಾಡಿಟ್ಟೇನಿ, ನಾನು ಮಾಲಕ್ಕ ಸೇರಿ ಲಘು ಲಘು ಏನಾರ ಅಡಿಗೆ ಮಾಡ್ತೇವೆ ಕುಮಾರಣ್ಣ. ನೀ ಗಿಡ ಹಚ್ಚಿ ಒಂಚೂರು ಇದಕ್ಕೆ ಗುಂಡಿ ಒಳಗ್ ಮಣ್ಣು ಹಾಕಿ
2: ಬಂದ್ಬಿಡ.
0: ಆಮೇಲೆ ನಿಂದು ಪಾಲಕ್ ಸೊಪ್ಪು ಬೆಳೆದೈತಲ್ಲ, ಅದ ಪಾಲಕ್ ಸೊಪ್ಪ ಕಿತ್ತು ಪಲ್ಯ ಮಾಡೋಣ.
1: ಅಷ್ಟ ಮಾಡೋಣ ನಡಿ ಮಾಲಕ್ಕ, ನೀ ಹಂಗಾರ ಹರ್ಕೊಂಬ ಅದನ್ನ ಪಾಲಕ್ ಸೊಪ್ಪ ಕಿತ್ಕೊಂಬ, ನಾನು ಸ್ವಲ್ಪ ಅಡಿಗೆ ಮನೆ ಹೋಗಿ ಏನಾರ ಅಣಿ ಹಾಕ್ತೇನಿ ನಡ್ರಿ. ಹಂಗಾರ
0: ಲಾಡು ಸಾಲು ಮಹಾದೇಣಿ ಹೋಳಿಗೆಗಳು
3: ಭಲೇ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

0: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: Iga karyakrama Janapada Vaividhya. Modalige keli ನೀಲಜಿಯ ಮಾರುತಿ ಮಾಯಪ್ಪ ಹಾಸ್ರೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು. ಮಾತ್ರ 15 ಸವಾರಿ ತಾಳ, ಮಿಶ್ರ ಜಾತಿ.

ಈಗ ಕೇಳಿ ರಾಯಬಾಗ ತಾಲೂಕಿನ ಕಟಕಬಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸಿವಾದನ ಮಾತ್ರ 10 ಜಪತಾಳ.

0: ಹಾಕಿ ತುಳಿದು ಸಮುದ್ರದತ್ತ ಬೀಸಿ ಒಗೆಯಿತು.
1: ನನ್ನ ಕಣ್ಣಂತೆ ದುರ್ವಾಸ ಮುನಿಗಳು ಗಳಿಸಿ ಅಂತಪ್ಪ ಯಾವ ಐಶ್ವರ್ಯ ಮದದಿಂದ ನಾಶವಾಗಿ ಹೋಗಲಿ, ಶಾಪವನ್ನು ಕೊಡಲು
2: ಆಗ ದೇವೇಂದ್ರ ದುರ್ವಾಸ ಮಹರ್ಷಿಗಳ ಪಾದಕ್ಕೆ ವಂದಿಸಿ ಓಯನ್ನ ಗುರುವೇ ನಾನು ಮಾಡಿದ ತಪ್ಪನ್ನು ಮನ್ನಿಸಿ ಕಳೆದು ಹೋದಂತ ಸಿರಿ ಸಂಪತ್ತು ಒದಗುವಂತೆ ನಿನಗೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು.
1: ಕುಲೋತ್ತಮರು ಕರುಣೆ ಹುಟ್ಟಿದವರಾಗಿ ಕೊಟ್ಟಂತ ಶಾಪ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಆದ ಕಾರಣಕ್ಕೋಸ್ಕರವಾಗಿ

0: ಸಮುದ್ರವನ್ನೇ ಸೊರ್ರಂದಿಳಿತಿರುವ ಕಾಲಕ್ಕೆ
1: ಜಗನ್ಮಾತೆಯಾದಂತ ಪಾರ್ವತಾದೇವಿಯು ಈ ವಿಷ್ಣು ಪರಮಾತ್ಮನ ದೇಹದೊಳಗೆ ಹೋದರೆ ಅನಂತ ಕೋಟಿ ಬ್ರಹ್ಮಾಂಡವೇ ಪರಮಾತ್ಮನ ಹೃದಯದಲ್ಲಿ ಸುಟ್ಟು ಹೋಗುವುದು. ಪರಮಾತ್ಮನ ಗಂಟಲವನ್ನು ಹಿಡಿದುಕೊಳ್ಳಲು ಆಗ ವಿಷವೆಲ್ಲವ ಪರಮಾತ್ಮನ ದೇಹದ ಒಳಗೆ ಹೋಗದಂತೆ ತನ್ನ ಮುಖವನ್ನು ಆವರಿಸಿ ಮೇಲೆ ಬಂದಿತ್ತು. ಎಲ್ಲ ಐಶ್ವರ್ಯ ತೆಗೆದುಕೊಂಡನು. ಮತ್ತೆಂತ ಸಮುದ್ರ ಮಡಲಾರಂಭಿಸಿದರು. ಕಾಮಧೇನು ಕಲ್ಪವೃಕ್ಷವು ಬಂದಿತ್ತು. ಅದರಿಂದ ಅಮೃತವು ಕಲಶವು ಸಹಿತ ಬಂದಿತ್ತು. ಆ ಅಮೃತ ಕಲಶವನ್ನು ತೆಗೆದುಕೊಂಡು ದೇವಾಲಯ ದೇವತೆಗಳ ಪಾನ ಮಾಡಿದರು. ಸೌರ್ಯ ಹೆಚ್ಚಾಯಿತು, ಬಲವಂತರಾದರು, ರಾಕ್ಷಸರು ತುಳಿಯಲಿಕ್ಕೆ ಪ್ರಾರಂಭಿಸಿದರು. ಇದನ್ನು ಕಂಡಂತ ರಾಕ್ಷಸರೊಳಗೆ ಅಂತಪ್ಪ ಸೂರ್ಯಗಳು ಚಂದ್ರರು ರಾಕ್ಷಸರು ಬಂದಿರುವರ ಈ ಪಾನಕ್ಕೋಸ್ಕರವಾಗಿ ಅವರಿಗೆ ಕೊಡಬೇಡ, ಅಮೃತವನ್ನು ಕೊಡಬೇಡ ಎಂದು ಹೇಳುವ ಕಾಲಕ್ಕೆ ರಾಹು ಕೇತುಗಳು ಅಮೃತವನ್ನು ನನಗೆ ಕೊಡಲಿಲ್ಲವೆಂದು ತಿಳಿದು ಸೂರ್ಯ ಚಂದ್ರನ ಕಾಡದೆ ಬಿಡಲಾರೆವು. ಹೀಗೆಂದು ಹೇಳಿ ಅಭಯವನ್ನು ಕೊಟ್ಟರು. ಆಯಾವ ಕಾಲಕ್ಕೆ ಅಭಯವನ್ನು ಕೊಟ್ಟ ಕಾರಣಕ್ಕೋಸ್ಕರವಾಗಿ ಈಗಿನ ಕಾಲದಲ್ಲಿ ಸೂರ್ಯ ಗ್ರಹಣ ಚಂದ್ರ ಗ್ರಹಣವೆಂದು ನಡೆಯುತ್ತಿರುವವು. ಈ ರೀತಿಯಾಗಿ ಪರಶಿವಮೂರ್ತಿಯು ಸಮುದ್ರ ಮಂಥನ ಮಾಡಿದ ಕಾರಣಕ್ಕೋಸ್ಕರವಾಗಿ ಆ ಸಮುದ್ರ ಮಂಥನದಿಂದ ನೀಲಕಂಠನೆಂದು ಹೆಸರಾಯಿತು. ದುರ್ವಾಸ ಮುನಿಯು ಜಗನ್ಮಾತೆಯವರ ಪ್ರಸಾದ ದೇವತೆ ಕೊಟ್ಟಿರುವುದರಿಂದ ಆತನ ಅಹಂಕಾರ ಒಡಗಿತು. ಈ ರೀತಿಯಾಗಿ ಕೈಲಾಸದಲ್ಲಿ ಈ ದೇವೇಂದ್ರನ ಸೊಕ್ಕನ್ನು ಅಡಗಿಸಿದಂತ ಪರಶಿವ ಮೂರ್ತಿಯು ಭೂಲೋಕದೊಳಗೆ
2: ಇಂದಿನ ಜನ್ಮದಲ್ಲಿ ಗುರುಭಕ್ತಿ ಲಿಂಗ ಪೂಜೆ ಜಂಗಮ ದಾಸೋಹ ಶ್ರೀ ವೀರಭದ್ರ ಸೇವೆಯನ್ನು ಅರಿಯದೇ ಇದ್ದ ಮಾನವನು ಮುಂದೆ ಹುಟ್ಟುವನ ಕುರುಡನಾಗಿ ಕುಂಟನಾಗಿ ನಪೌಂಸಕನಾಗಿ ದರಿದ್ರನಾಗಿ
3: ಇದುವರೆಗೆ ಜನಪದ ವೈವಿಧ್ಯ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಧಾರವಾಡ, ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಅಯ್ಯೋ, ಈ ವಿಷವನ್ನು ಕುಡಿದರೆ ದೇವತೆಗಳು ಬದುಕುವುದಿಲ್ಲವೆಂದು ತಿಳಿದು

0: ಆಕಾಶವಾಣಿ ಧಾರವಾಡ.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
0: ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಡಾ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ, 6:30 ರೈತರಿಗೆ

ಈ ಸಲಹೆ 6:35ಕ್ಕೆ ಸುಬೋಧ ಸಮಾಲೋಚನೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಪ್ರಸ್ತುತಿ ಮಂಜುಳಾ ಪುರಾಣೇಕ್ 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಸ್ತುತಿ ಮಾಯಾರಾಮನ್ 7:15ಕ್ಕೆ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೇನ್ 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ 8:30ಕ್ಕೆ ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಾಯಾರಾಮನ್ 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ 9:05ಕ್ಕೆ ವಿನೀತ್ ಎನ್ ಅವರಿಂದ ಸುಗಮ ಸಂಗೀತ 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ 9:30ಕ್ಕೆ ಸಿನಿ ಕ್ವಿಜ್ ನಂದನ ಕನ್ನಡ ಚಿತ್ರಗೀತೆಗಳು ಪ್ರಸ್ತುತಿ ಜಿ ಸುರೇಖಾ ಸುರೇಶ್ 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್ 11:00ಗೆ ರೂಪಕ ಪ್ರತಾಪದ ಪರಿ ವೀರಗಾಸೆಗೆ ಗರಿ ಪ್ರಸ್ತುತಿ ಜಿ ಸುರೇಖಾ ಸುರೇಶ್ 11:30ಕ್ಕೆ ಶೋಭಾ ಗುರ್ತು ಅವರಿಂದ ಲಘು ಶಾಸ್ತ್ರೀಯ ಗಾಯನ 12:05ಕ್ಕೆ ವನಿತಾ ವಿಹಾರ ಈ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ 1:00ಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಕೇಳುತ್ತೀರಿ ಈ ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ 1:20ಕ್ಕೆ ಅಲಕನೂರಿನ ವಿಠಲ ರಮಾ ಶಿರ್ದೋನಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ 1:30ಕ್ಕೆ ಚಿತ್ರಗೀತೆಗಳು 2:40ಕ್ಕೆ ಎಳೆಯರ ಬಳಗ ಈ ಕಾರ್ಯಕ್ರಮದಲ್ಲಿ ಝೇಂಕಾರ ಸಮೂಹಗಾನ ಸಂಗೀತ ಪಾಠ ಸಾಶಿ ಮರುಳಯ್ಯನವರ ರಚನೆಯನ್ನು ಕಲಿಯುತ್ತಾರೆ ಧಾರವಾಡದ ಸ್ವರಸುಧಾ ಸಂಗೀತ ಶಾಲೆಯ ಮಕ್ಕಳು ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು 6:10ಕ್ಕೆ ಸಮಾಚಾರ ದರ್ಶನ ನಮ್ಮ ನಿಲಯದಿಂದ 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ 6:30ಕ್ಕೆ ವಿಜ್ಞಾನದ ಮುನ್ನಡೆ 6:51ಕ್ಕೆ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ ನಂತರ ಚಿಮ್ಮಡದ ಪಾರಪ್ಪ ಕಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಗೌಳಗಿತ್ತಿ ಸನ್ನಿವೇಶ ಕೇಳುತ್ತೀರಿ 8:35ಕ್ಕೆ ಪುಷ್ಪಹಾರ್ 9:15ಕ್ಕೆ ಸ್ವರ ಸೌರಭ 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವ ವಾಣಿ 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ ಈ ಕಾರ್ಯಕ್ರಮದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕಿ ಸ್ಯಾಕ್ಸೋಫೋನ್ ವಾದನ ಕೇಳುತ್ತೀರಿ 11:10ಕ್ಕೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಮುಂದುವರೆಯುವುದು ದಿಲ್ಲಿ ಕೇಂದ್ರದಿಂದ ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಆಕಾಶವಾಣಿ ಧಾರವಾಡ ಸಮಯ 11:08:54 ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55ಕ್ಕೆ ಆರಂಭವಾಗಲಿದೆ ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ ಜೈ ಹಿಂದ್

0: ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884ರಿಂದ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.

ஹலோ, டைம் இஸ் 5:19, 32, 33, 34, 35. ஹலோ, 5:19, 44, 45, 46.